0: ಹ್ಯಾಪಿ ಫಾದರ್ಸ್ ಡೇ ಅಣ್ಣ, ಐ ಲವ್ ಯು. ಅಪ್ಪ, ಅಣ್ಣ, ಬಾಪ, ಪಪ್ಪ, ಡ್ಯಾಡ್, ಡ್ಯಾಡಿ ಅಂತ ಇವರಿಗೆ ಹಲವಾರು ಬಿರುದುಗಳು. ಶ್ರೋತೃ ಬಾಂಧವರೇ ನಮಸ್ಕಾರ. ಎಲ್ಲ ಅಪ್ಪಂದರಿಗೆ ಹ್ಯಾಪಿ ಫಾದರ್ಸ್ ಡೇ. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಇವತ್ತು ಸೆಪ್ಟೆಂಬರ್ ತಿಂಗಳ 6ನೇ ತಾರೀಕು ಭಾನುವಾರ. ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ನಿಮಗೆಲ್ಲರಿಗೂ ತಿಳಿದಂತೆ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರತಿ ಭಾನುವಾರ 1-2 2RRR ಕ್ಷೇತ್ರದ 88.5 FM ತರಾಂಗಾಂತರದಲ್ಲಿ, ಅಂತರ್ಜಾಲದಲ್ಲಿ tunein.com ಇಲ್ಲ ನೀವು 2RRR.org.au ಹೋದರೆ ನಮ್ಮ ಕಾರ್ಯಕ್ರಮನ ಕೇಳ್ಬೋದು. ಮೊಬೈಲ್ ಫೋನ್ ಟ್ಯಾಬ್ಲೆಟ್ಗಳಲ್ಲಿ ಈಗ ಹಲವಾರು ಆ್ಯಪ್ಲಿಕೇಶನ್ಗಳಿದೆ ಸಿಂಪಲ್ ರೇಡಿಯೋ ಅಂತ, ಅದನ್ನು ನೀವು ಡೌನ್ಲೋಡ್ ಮಾಡಿ ಕೇಳ್ಬೋದು. ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನಾವು ಕಾರ್ಯಕ್ರಮದ ರೆಕಾರ್ಡಿಂಗ್ನ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಿಗೆ ಅಪ್ಲೋಡ್ ಮಾಡ್ತೀವಿ. ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ನೀವು ಕಾರ್ಯಕ್ರಮನ ಅಲ್ಲೂ ಕೂಡ ಕೇಳ್ಬೋದು. ನಿಮ್ಮ ಅಭಿಪ್ರಾಯ, ಅನಿಸಿಕೆ ಹಾಗೂ ಟೀಕೆ ನಮಗೆ ಬಹಳನೇ ಮುಖ್ಯ. ನೀವು 9816-2777 ಇಲ್ಲ ನೀವು ಸೋಷಿಯಲ್ ಮೀಡಿಯಾಗೆ ಹೋಗ್ಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು. ಕಳೆದ ವಾರ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಟೀಚರ್ಸ್ ಡೇ ಆಚರಣೆ ಆಯಿತು. ಬೆಂಗಳೂರಿನಿಂದ ನಮ್ಮ ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರು ಒಂದು ಅಂಕಣ ಕಳಿಸಿದ್ದಾರೆ, ಅದನ್ನು ಈಗ ಕೇಳೋಣ.
1: ಸಿಡ್ನಿ ಕನ್ನಡವಾಣಿಯ ಶ್ರೋತೃ ಬಾಂಧವರಿಗೆಲ್ಲ ಬೆಂಗಳೂರಿನಿಂದ ಪುಷ್ಪ ಗುರು ದೀಕ್ಷಿತ್ ಮಾಡುವ ನಮಸ್ಕಾರಗಳು. ನಿನ್ನೆ ಮೊನ್ನೆ ಅಂದರೆ ಶುಕ್ರವಾರ ಮತ್ತು ಶನಿವಾರ ನಾವು ಎರಡು ವಿಶೇಷ ದಿನಗಳನ್ನು ಆಚರಿಸಿದ್ವಿ. ಏನಿರ್ಬೋದು? ಒಂದು ಕಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ, ಇನ್ನೊಂದು ಕಡೆ ನಮ್ಮ ಬದುಕಿಗೆ ಜ್ಞಾನ ಅನ್ನುವ ಬೆಳಕನ್ನು ನೀಡಿ ಸರಿಯಾದ ದಾರಿಯನ್ನು ತೋರಿಸಿದ ಗುರುಗಳನ್ನು ಅಂದರೆ ಶಿಕ್ಷಕರನ್ನು ಸ್ಮರಿಸುವ ಶಿಕ್ಷಕರ ದಿನ. ಈ ಎರಡು ವಿಶೇಷ ಸಂದರ್ಭಗಳನ್ನು ಒಂದೇ ಮಹಾನ್ ವ್ಯಕ್ತಿತ್ವದ ಮೂಲಕ ನೆನಪಿಸ್ಕೊಳ್ಳೋಣ. ಅಂದರೆ ನನ್ನ ಮನಸ್ಸಿಗೆ ಬರೋದು ಒಬ್ಬನೇ ಒಬ್ಬ ಮಹಾತ್ಮ, ಶ್ರೀಕೃಷ್ಣ. ಕೃಷ್ಣ ಅಂದರೆ ಕೇವಲ ಕೊಳಲಿನ ನಾದವಲ್ಲ, ಕೃಷ್ಣ ಅಂದರೆ ಕೇವಲ ರಾಧೆಯ ಪ್ರೇಮವಲ್ಲ, ಕೃಷ್ಣ ಅಂದರೆ ಕೇವಲ ಗೋಪಾಲನ ಲೀಲೆಗಳಲ್ಲ, ಕೃಷ್ಣ ಅಂದರೆ ಜ್ಞಾನ, ಕೃಷ್ಣ ಅಂದರೆ ಜೀವನ ದರ್ಶನ, ಕೃಷ್ಣ ಅಂದರೆ ಕಷ್ಟದ ಸಮಯದಲ್ಲಿ ಸರಿಯಾದ ದಾರಿಯನ್ನು ತೋರಿಸುವ ಪರಮಗುರು, ಪರಮಾಪ್ತ ಕೂಡ ನನಗೆ. ಅದಕ್ಕಾಗಿಯೇ ಶ್ರೀಕೃಷ್ಣನನ್ನು ನಾವು ಜಗದ್ಗುರು ಅಂತ ಕರಿತೇವೆ. ಕುರುಕ್ಷೇತ್ರದ ರಣರಂಗವನ್ನು ಒಂದ್ಸಲ ನೆನಪಿಸ್ಕೊಳ್ಳಿ. ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ ತನ್ನ ಬಂಧು ಬಳಗದವರನ್ನ ನೋಡಿ ಮನಸ್ಸಿನಲ್ಲಿ ಕಳವಳಗೊಂಡ ಅರ್ಜುನ ಕೈಯಲ್ಲಿದ್ದ ಗಾಂಡೀವನ ಕೆಳಗೆ ಜಾರಿ ಬಿಟ್ಬಿಡ್ತಾನೆ. ಅರ್ಜುನನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು. ನಾನೇನು ಮಾಡಬೇಕು? ನನ್ನ ಕರ್ತವ್ಯ ಏನು? ನನ್ನ ಧರ್ಮ ಯಾವುದು? ಆ ಸಂದರ್ಭದಲ್ಲಿ ಕೃಷ್ಣ ಕೇವಲ ಸಾರಥಿಯಾಗಿರಲಿಲ್ಲ, ಅವನು ಅರ್ಜುನನ ಗುರುವಾಗಿದ್ದ. ಅರ್ಜುನನ ಗೊಂದಲವನ್ನು ಅರ್ಥ ಮಾಡಿಕೊಂಡ, ಅವನ ಪ್ರಶ್ನೆಗಳನ್ನು ಆಲಿಸಿದ, ಅವನ ಸಂಶಯಗಳನ್ನು ನಿವಾರಿಸಿದ ಕೂಡ, ಜೀವನದ ಸತ್ಯವನ್ನು ತಿಳಿ ಹೇಳಿದ, ಕರ್ತವ್ಯದ ಮಾರ್ಗವನ್ನು ತೋರಿಸಿದ. ಕೊನೆಗೆ ಅರ್ಜುನನಿಗೆ ತನ್ನ ಕರ್ತವ್ಯದ ಅರಿವು ಮೂಡಿಬಂತು. ಇದೇ ಒಬ್ಬ ಮಹಾನ್ ಶಿಕ್ಷಕನ ಲಕ್ಷಣ. ಒಬ್ಬ ಒಳ್ಳೆಯ ಶಿಕ್ಷಕ ಅಂದರೆ ಕೇವಲ ಪಾಠವನ್ನು ಹೇಳ್ಕೊಡೋವನಲ್ಲ, ಶಿಷ್ಯನ ಮನಸ್ಸಿನ ಗೊಂದಲವನ್ನು ನಿವಾರಿಸಿ ಅವನೊಳಗಿನ ಜ್ಞಾನವನ್ನು ಜಾಗೃತಗೊಳಿಸೋನು. ಭಗವದ್ಗೀತೆಯ ಒಂದು ಸುಂದರ ಸಂದೇಶ ನೋಡೋಣ. ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಜ್ಞಾನವನ್ನು ಪಡೆಯುವ ಮಾರ್ಗವನ್ನು ಹೀಗೆ ಹೇಳ್ತಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಇದರರ್ಥ, ವಿನಯದಿಂದ ಗುರುವನ್ನು ಸಮೀಪಿಸಿ ಪ್ರಶ್ನೆಗಳ ಮೂಲಕ ಜ್ಞಾನವನ್ನು ಅರಿತುಕೊಂಡು ಸೇವಾಭಾವದಿಂದ ನಡೆದುಕೊಂಡಾಗ ಸತ್ಯವನ್ನು ಅರಿತ ಜ್ಞಾನಿಗಳು ನಮಗೆ ಜ್ಞಾನವನ್ನು ಬೋಧಿಸ್ತಾರೆ ಅಂತ. ಎಷ್ಟು ಅದ್ಭುತವಾದ ಸಂದೇಶ! ಇಲ್ಲಿ ವಿನಯವಿದೆ. ವಿದ್ಯಾ ದದಾತಿ ವಿನಯಂ, ಇದನ್ನ ಯಾವತ್ತೂ ಮರಿಬಾರದು ನಾವು. ಪ್ರಶ್ನಿಸುವ ಮನಸ್ಸಿದೆ, ಜ್ಞಾನವನ್ನು ಪಡೆಯುವ ಹಂಬಲವಿದೆ. ಇವೆಲ್ಲವೂ ನಿಜವಾದ ಶಿಕ್ಷಣದ ಮೂಲಭೂತ ಅಂಶಗಳು. ಆದರೆ ಕೃಷ್ಣನ ಶಿಕ್ಷಕತ್ವದ ಇನ್ನೊಂದು ವಿಶೇಷತೆಯನ್ನು ಗಮನಿಸಿ, ಅವನು ಅರ್ಜುನನಿಗೆ ತನ್ನ ಮಾತನ್ನು ಬಲವಂತವಾಗಿ ಹೇರಲಿಲ್ಲ. ಗೀತೆ ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ವಿಮೃಶ್ಯ ಏತದ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು ಅಂತ. ಅಂದರೆ ಇವೆಲ್ಲವನ್ನ ನಾನೇನೇನು ಹೇಳಿದೆ ಈಗ ಎಲ್ಲವನ್ನ ಸಂಪೂರ್ಣವಾಗಿ ವಿಚಾರಿಸಿ ನಿನಗೆ ಹೇಗೆ ಯೋಗ್ಯವೆನಿಸುತ್ತದೋ ಹಾಗೆ ಮಾಡು. ಎಂತಹ ಅದ್ಭುತ ಗುರು, ಜ್ಞಾನವನ್ನು ನೀಡ್ತಾನೆ, ವಿಚಾರ ಮಾಡುವ ಶಕ್ತಿಯನ್ನೂ ನೀಡ್ತಾನೆ, ಆದರೆ ನಿರ್ಧರಿಸುವ ಸ್ವಾತಂತ್ರ್ಯವನ್ನು ಶಿಷ್ಯನಿಗೆ ಬಿಟ್ಟುಬಿಡ್ತಾನೆ. ಶಿಷ್ಯನಾದವನು ಅವನ ವಿವೇಕವನ್ನು ಉಪಯೋಗಿಸಿ ಯಾವುದು ಸರಿ ಯಾವುದು ತಪ್ಪು ತನಗೇನು ಮಾಡಬೇಕು ಅದನ್ನು ನಿರ್ಧಾರ ತಗೊಳ್ಳೇಬೇಕು, ಅದು ಅವನ ಜವಾಬ್ದಾರಿ. ಇದೇ ನಿಜವಾದ ಶಿಕ್ಷಣ. ಕೃಷ್ಣನಿಂದ ಶಿಕ್ಷಕರಿಗೆ ಒಂದು ಸಂದೇಶ. ಪ್ರಿಯ ಶ್ರೋತೃಮಿತ್ರರೇ, ಇವತ್ತು ಶ್ರೀಕೃಷ್ಣನ ಜನ್ಮವನ್ನು ಸಂಭ್ರಮಿಸುವಾಗ ನಾವು ಕೃಷ್ಣನನ್ನು ಕೇವಲ ದೇವರಾಗಿ ಮಾತ್ರವಲ್ಲ ಒಬ್ಬ ಮಹಾನ್ ಗುರುವಾಗಿ ಕೂಡ ಸ್ಮರಿಸೋಣ. ಇದೇ ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ ನಮಗೆ ಒಂದು ಅಕ್ಷರ ಕಲಿಸಿದ ಶಿಕ್ಷಕರಿಂದ ಹಿಡಿದು ಜೀವನದ ಕಷ್ಟದ ಸಮಯದಲ್ಲಿ ಸರಿಯಾದ ದಾರಿಯನ್ನು ತೋರಿಸಿದ ಗುರುಗಳವರೆಗೆ ಎಲ್ಲ ಗುರುಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸೋಣ. ಏಕೆಂದರೆ ಶಿಕ್ಷಕನು ಕೇವಲ ಪುಸ್ತಕದ ಪಾಠವನ್ನು ಕಲಿಸೋದಿಲ್ಲ, ಬದುಕಿನ ಪಾಠವನ್ನೂ ಕಲಿಸ್ತಾನೆ. ಒಬ್ಬ ಶಿಕ್ಷಕನ ಮಾತು ಒಂದು ದಿನ ಮರೆತು ಹೋಗ್ಬೋದು, ಆದರೆ ಒಬ್ಬ ಒಳ್ಳೆಯ ಶಿಕ್ಷಕ ಬಿತ್ತಿದ ಮೌಲ್ಯಗಳು ಜೀವನ ಪೂರ್ತಿ ನಮ್ಮೊಂದಿಗೆ ಇರುತ್ತೆ. ಹಾಗಾಗಿ ಈ ಪವಿತ್ರ ಸಂದರ್ಭದಲ್ಲಿ ನನ್ನ ಎಲ್ಲ ಶ್ರೋತೃಮಿತ್ರರಿಗೂ ಹಾಗೂ ನಿಮ್ಮ ಕುಟುಂಬದ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಮತ್ತು ಜ್ಞಾನವನ್ನು ಹಂಚಿ ಬದುಕನ್ನು ರೂಪಿಸುವ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನದ ಹೃತ್ಪೂರ್ವಕ ಶುಭಾಶಯಗಳು. ನಮ್ಮ ಬದುಕಿನ ಕತ್ತಲೆಯನ್ನು ಜ್ಞಾನದ ಬೆಳಕಿನಿಂದ ದೂರ ಮಾಡುವ ಪ್ರತಿಯೊಬ್ಬ ಗುರುಗೂ ನಮ್ಮ ಅನಂತ ನಮನಗಳು. ಕೃಷ್ಣಂ ವಂದೇ ಜಗದ್ಗುರುಂ, ಗುರುಭ್ಯೋ ನಮಃ. ಜೈ ಶ್ರೀಕೃಷ್ಣ.
0: ಜೈ ಶ್ರೀಕೃಷ್ಣ. ಧನ್ಯವಾದಗಳು ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರಿಗೆ. ನಮ್ಮ ಸಿಡ್ನಿಯ ಸಮುದಾಯದ ಶ್ರೀಮತಿ ಮಂಜುಳಾ ವೆಂಕಟ್ ಅವರು ಈಗ ಆಗಸ್ಟ್ನಲ್ಲಿ ಮಾನಸ ಸರೋವರ ಕೈಲಾಸ ಯಾತ್ರೆ ಮುಗಿಸಿ ನೇಪಾಳ ಮೂಲಕ ಬರುವಾಗ ಅವರ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಅವ್ರ ಜೊತೆ ಶ್ರೀ ರಾಜ್ ನಟರಾಜನ್ ಹಾಗೂ ನಾನು ಒಂದು ವಿಶೇಷ ಸಂದರ್ಶನ ಮಾಡಿದ್ವಿ. ಇವತ್ತು ಈ ಸಂದರ್ಶನ ಕೇಳೋಣ. ಈಗ ಭಾಗ ಒಂದು ಸಂದರ್ಶನ ಕೇಳಿ.
2: ನಾವು ಯಾವ ಪತ್ರಿಕೆ ಓದಿದ್ರು ಅಥವಾ ಯಾವ ಟಿವಿ ನೋಡ್ತಾ ಇದ್ರು ಸಹ, ಮತ್ತು ನಮ್ಮ ಬಾನುಲಿ ಕಾರ್ಯಕ್ರಮಗಳು ಯಾವುದನ್ನ ಕೇಳಿದ್ರು ಸಹ, ಭಾರತದಲ್ಲಾಗಲಿ ಪ್ರಪಂಚದಾದ್ಯಂತ ನಮಗೆ ಮೊದಲು ಕೇಳಬರೋದು ನೇಪಾಳದಲ್ಲಿ ಆದಂಥ ದೊಡ್ಡ ದುರಂತ. ಆ ದುರಂತ ಬಹಳಷ್ಟು ಸಾವುಗಳನ್ನು ಅನುಭವಿಸಿ ಜನ ಅದರಿಂದ ನೊಂದಿದ್ದಾರೆ. ಆದರೆ ನಮಗೆ ಒಂದು ಸಂತೋಷದ ವಿಷಯ, ಸಿಡ್ನಿಯಲ್ಲಿ ಇರುವಂಥ ನಮ್ಮ ಭಾರತ ಸಮುದಾಯಕ್ಕೆಲ್ಲ ಚೆನ್ನಾಗಿ ಪರಿಚಯ ಅವರದ್ದು ಮಂಜುಳಾ ವೆಂಕಟ್ ಅವರು ಅಲ್ಲಿಗೆ ಹೋಗಿ ಅದನ್ನ ಕಣ್ಣಲ್ಲಿ ನೋಡಿ ಆದರೂ ವಾಪಸ್ ಬಂದರು ದೇವರ ದಯದಿಂದ. ಅವರು ಇವತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಮಂಜುಳಾ, ಧನ್ಯವಾದಗಳು ಮೊದಲನೇದಾಗಿ, ಮತ್ತು ಸಿಡ್ನಿ ಕನ್ನಡವಾಣಿಗೆ ನಿಮಗೆ ಸ್ವಾಗತ.
3: ಥ್ಯಾಂಕ್ ಯು. ನಮಸ್ಕಾರ ನಟರಾಜ್, ನಮಸ್ಕಾರ ಮಹೇಶ್.
2: ಹೇಗೆ ನಿಮಗೆ ಈ ಭಾವನೆ ಬಂದಿದ್ದು ಮೌಂಟ್ ಕೈಲಾಸ್ ಹೋಗ್ಬೇಕು? ತುಂಬಾ ವರ್ಷದಿಂದ ನೀವು ಯೋಚನೆ ಮಾಡ್ತಿದ್ರಿ ಅಂತ ಕಾಣುತ್ತದೆ.
3: ಏನೂ ಇಲ್ಲ, ಆ ಥರ ಏನೂ ಇಲ್ಲ. ನೋ ನೋ ನೋ. ಸೊ ಒಬ್ರು ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ ಅವರು ಪರಿಚಯ ಇದೆ. ಸೊ ದೇ ಹ್ಯಾವ್ ಬಿನ್ ಇನ್ಸಿಸ್ಟ್ ಮಾಡ್ತಾ ಇದ್ರು ಈ ತರ ಹೋಗ್ಬೇಕು ಮೌಂಟ್ ಕೈಲಾಶ್ಗೆ ಅಂತ. ನಿಮ್ಗೆ ಗೊತ್ತಿರೋ ಪ್ರಕಾರ ರಸಿಕಾ ದಿವಸ 25th ಇಯರ್ ಮುಗೀತು.
2: ರಸಿಕಾ ನಿಮ್ಮ ಡಾನ್ಸ್ ಸ್ಕೂಲ್ ನ್ಯೂಸ್ ಸಹ ನಮ್ಗೆ ಹೇಗೆ?
3: ಸೊ ರಸಿಕಾ ಡಾನ್ಸ್ ಅಕಾಡೆಮಿ ಸ್ಟಾರ್ಟ್ ಮಾಡಿ 25 ವರ್ಷ ಆಯ್ತು ಈ ವರ್ಷಕ್ಕೆ, 25th ಇಯರ್ ಆಯ್ತು. ಸೊ ಇಷ್ಟು ಮಟ್ಟಿಗೆ ನನಗೆ ಈ ಡಾನ್ಸ್ ಆರ್ಟ್ ಫಾರ್ಮ್ ಕಲೆ ಬಂದಿದೆ ಅಂದ್ರೆ ಇಟ್ಸ್ ದೇವರ ದಯೆ, ಅಂಡ್ ಇಟ್ ಇಸ್ ಲಾರ್ಡ್ ಶಿವಾಸ್ ಬ್ಲೆಸ್ಸಿಂಗ್ಸ್. ಅವ್ರದ್ ಒನ್ ಆಫ್ ಹಿಸ್ ಆರ್ಟ್ ಫಾರ್ಮ್, ಅಂಡ್ ಕೆಲವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಅದು, ಅಂಡ್ ಐ ಆಮ್ ಒನ್ ಆಫ್ ದ ಲಕ್ಕಿ ಚೋಸನ್ ಒನ್ಸ್. ಸೊ ಅದಕ್ಕೆ ನಾನು ಐ ಥಾಟ್ ಓಕೆ, ಈ ಪ್ರೋಗ್ರಾಮ್ ಆಗಸ್ಟ್ 1st ನಮ್ದಿತ್ತು, ಚಂದ್ರಲೇಖಾ ಅಂತ ಪ್ರೋಗ್ರಾಮ್ ಮಾಡಿದ್ವಿ. ಅದು ಮುಗ್ದಾದ್ಮೇಲೆ ಒಂದು ಆಪರ್ಚುನಿಟಿ ಬಂತು ಈ ತರ ಕೈಲಾಶ್ಗೆ ಹೋಗ್ಬೇಕು ಅಂತ. ಆಕ್ಚುಲಿ ನಾನು ಫುಲ್ ಮೈಂಡಲ್ಲಿ ಇರಲಿಲ್ಲ ಹೋಗ್ಬೇಕಂತ, ಪ್ಲಾನ್ ಇರಲಿಲ್ಲ. ಬಿಕಾಸ್ ಅಮ್ಮ ಅಪ್ಪ ಇದ್ದಾರೆ ಇಲ್ಲಿ, ಮಗಳಿದ್ದಾಳೆ, ಸ್ಕೂಲ್ ನಡೀತಾ ಇದೆ, ಎಲ್ಲ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಮೀ. ಬಟ್ ಫೈನಲ್ ಕಾಲ್ ತಗೊಂಡೆ, ಓಕೆ ದಿಸ್ ಇಸ್ ಅವರೇ ಕರೀತಾ ಇದ್ದಾರೆ, ನನ್ನ ನಟರಾಜ ಕರೀತಾ ಇದ್ದಾರೆ ಅಂತ ಸರಿ ಅಂತ ಹೊರಟೆ. ಸೊ ಇಲ್ಲಿಂದ ಹೊರಟಾಗ ನಾವು ಈ ತರ ದೊಡ್ಡ ಟೂರ್ ಅಂಡ್ ಟ್ರೂಪ್ಸ್ ತರ ಹೋಗ್ಲಿಲ್ಲ. ಸೊ ಇಟ್ ವಾಸ್ ಒಂದು 7 ಜನ ಹೋದ್ವಿ ಇಲ್ಲಿಂದ. ಇಲ್ಲಿಂದ ಸಿಡ್ನಿಯಿಂದ ಕಾಠ್ಮಂಡು ಹೋದ್ವಿ. ಕಾಠ್ಮಂಡುಲಿ ಒಬ್ರು ಲೋಕಲ್ ಫ್ರೆಂಡ್ ಕಾಂಟ್ಯಾಕ್ಟ್ ಇದ್ದಾರೆ ನಮ್ಗೆ. ಸೊ ಅಲ್ಲಿ ಇನ್ನೊಬ್ರು ಇನ್ನಿಬ್ರು ಸೇರ್ಕೊಂಡ್ರು ಅಮೆರಿಕಾ ಅಂದ ಒಂದು ಕಪಲ್. ಸೊ 9 ಜನ, ವಿಚ್ ಇಸ್ ಅ ವೆರಿ ರೇರ್ ಥಿಂಗ್. ಯೂಶಲಿ ಗ್ರೂಪ್ ಆಫ್ 30-40-50 ಆ ತರ ಹೋಗ್ತಾರೆ, ಮಿನಿಮಮ್ 20 ಅನ್ಸತ್ತೆ. ಬಟ್ ನಮ್ಗೆ ಬಿಕಾಸ್ ಗೊತ್ತಿರೋದ್ರಿಂದ ಚೆನ್ನಾಗಿ ಪರಿಚಯ, ಅವರು ಟ್ರಿಪ್ ನ ಆರ್ಗನೈಸ್ ಮಾಡಿಕೊಟ್ರು. ಸೊ 9 ಜನ ಹೋದ್ವಿ. ಕಾಠ್ಮಂಡುಲಿ ಇಳ್ಕೊಂಡ್ವಿ, ಒಂದಿನ ಪಶುಪತಿನಾಥ್ ದೇವಸ್ಥಾನ ಎಲ್ಲ ನೋಡಿ ಸ್ವಲ್ಪ ಸುಧಾರಿಸ್ಕೊಂಡು ನೆಕ್ಸ್ಟ್ ಡೇ ಪ್ಲಾನ್ ಶುರು ಆಯ್ತು. ಹೋಗುವಾಗ್ಲೇ ನಾವು ಆಕ್ಚುಲಿ ನೇಪಾಲ್ ಅಲ್ಲಿರೋ ಅಷ್ಟು ಎನ್ವೈರನ್ಮೆಂಟಲ್ ಬ್ಯೂಟಿ ನಾನು ಯಾವ ಕಂಟ್ರಿಲೂ ನೋಡಿಲ್ಲ. ಅಟ್ಲೀಸ್ಟ್ ನಾನ್ ಟ್ರಾವೆಲ್ ಮಾಡಿರೋ ಕಂಟ್ರೀಸ್ ಅಲ್ಲಿ ಇಷ್ಟು ಗ್ರೀನರಿ, ಇಷ್ಟು ನೀರು, ಏನ್ ಹೇಳೋದು, ಇಟ್ಸ್ ವೆರಿ ಬ್ಯೂಟಿಫುಲ್. ಆ ಮೌಂಟನ್ ಕೂಡ, ಇವಾಗ ನಾನು US ಹೋಗಿದ್ದೀನಿ, ಕೆನಡಾ ಹೋಗಿದ್ದೀನಿ, ಎಲ್ಲ ಮೌಂಟೇನ್ಸ್ ಅಲ್ಲಿ ಈ ತರ ಮೌಂಟೇನ್ಸ್ ನಾನು ಎಲ್ಲೂ ನೋಡಿಲ್ಲ. ಅಷ್ಟು ಬ್ಯೂಟಿಫುಲ್, ದೇರ್ ಇಸ್ ಸಮಥಿಂಗ್, ಏನೋ ಇದೆ ಆ ನೇಪಾಲ್ ಅಲ್ಲಿ. ಇಟ್ಸ್ ವೆರಿ ಬ್ಲೆಸ್ಡ್ ಲ್ಯಾಂಡ್ ನನ್ನ ಪ್ರಕಾರ. ಸೊ ಹೋದ್ವಿ ನಾವು. ಹೋಗುವಾಗ ಸಿಟಿ ಎಲ್ಲ ಕ್ರಾಸ್ ಮಾಡಿ ಹೋಗುವಾಗ ಬಸ್ ಅಲ್ಲಿ ಆಕ್ಚುಲಿ ಅದು ಬಂದು ಒಂದು ರೋಲರ್ ಕೋಸ್ಟರ್ ರೈಡ್, ಬಿಕಾಸ್ ದೇರ್ ಇಸ್ ನೋ ರೋಡ್. ರೋಡ್ ಇಲ್ಲ ಅಲ್ಲಿ. ಅವ್ರು ಏನ್ ಮಾಡಿದ್ದಾರೆ, ಸಾಯಿಲ್ ನ ರೋಡ್ ತರ ಮಾಡಿ ಇಟ್ಟಿದ್ದಾರೆ, ಸೊ ದಟ್ ಬಸ್ಸಸ್ ಕ್ಯಾನ್ ಟ್ರಾವೆಲ್ ಅಂತ. ಸೊ ಹೋಗುವಾಗ್ಲೇ ಒಂಥರ ಅಪ್ ಅಂಡ್ ಡೌನ್ ಮಾಡ್ಕೊಂಡೆ ಹೋದ್ವಿ. ಇಟ್ ವಾಸ್ ನಾಟ್ ಅ ವೆರಿ ಕಂಫರ್ಟಬಲ್ ಜರ್ನಿ, ಆಲ್ಮೋಸ್ಟ್ 14 hours. ಹೋಗ್ತಾ ಇದ್ದಾಗ ಆಲ್ಮೋಸ್ಟ್ 5 ಗಂಟೆ ಆಯ್ತು. ವಿ ವರ್ ಅನದರ್ 2 hours ಕ್ಲೋಸ್ ಟು ಇಮಿಗ್ರೇಷನ್, ಚೈನಾ ಇಮಿಗ್ರೇಷನ್. ಬಟ್ ಮಳೆ ಬರಕ್ಕೆ ಶುರು ಆಯ್ತು. ಅಂಡ್ ನಮ್ಮ ಗಾಡಿ ಮುಂದೆ ದೇ ವರ್ 3 more ಬಸ್ಸಸ್ ನಮ್ಮ ಹಿಂದೆ, ಎಲ್ಲ ತಮಿಳ್ನಾಡಿಂದ ಬಂದ ಟೂರಿಸ್ಟ್. ಸೊ ಅವರೆಲ್ಲ ಗ್ರೂಪ್ಸ್ ಆಫ್ 30-40 ಇದ್ರು. ಹೋಗ್ತಾ ಇರುವಾಗ್ಲೇ ನಾವು ಅಲ್ಲಿ ನಮ್ಮ ಜೊತೆ ಬಂದ ಟೂರ್ ಆಪರೇಟರ್ ಅವ್ನು ಹೇಳ್ದ, ಆರ್ಮಿ ವೆಹಿಕಲ್ ಒಂದು 20-30 ನಿಂತಿದೆ ಮುಂದೆ, ಅವ್ರು ಮೂವ್ ಮಾಡಿದ್ರೇನೆ ನಾವು ಹೋಗಕ್ಕಾಗತ್ತೆ. ಅದೇ, ಅಂಡ್ ಒಂದೇ ದಾರಿ, ಎರಡು ದಾರಿ ಇಲ್ಲ ಅಲ್ಲಿ. ಇಟ್ಸ್ ನೋ 2 way, ಒನ್ ವೇ. ಅಂಡ್ ಆ 1 way ನಲ್ಲಿ ಒಂದೇ ಬಸ್ ಹೋಗಕ್ಕಾಗತ್ತೆ. ಇಟ್ಸ್ ಲೈಕ್ ಅ ಸ್ಮಾಲ್ ಒಂದ್ ಸ್ಟ್ರಿಪ್ ಆಫ್ ಲ್ಯಾಂಡ್ ಅದು. ಈ ಕಡೆ ನೋಡಿದ್ರೆ ನೀರು, ಆ ಕಡೆ ನೋಡಿದ್ರೆ ಮೌಂಟೇನ್, ಬೆಟ್ಟ. ಅದು ಬೆಟ್ಟ ಹೇಗಿದೆ ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಬಂಡೆ, ಚಿಕ್ಕ ಚಿಕ್ಕದೇನು ಇಲ್ಲ, ಎಲ್ಲ ದೊಡ್ಡ ದೊಡ್ಡದು. ಸೊ ಹೋಗ್ತಾ ಇದ್ದಾಗ ಅವ್ರು ಹೇಳಿದ್ರು, ಇಲ್ಲ ನಿಲ್ಲಿಸ್ಬೇಕಾಗತ್ತೆ ಸ್ವಲ್ಪ ಹೊತ್ತು ಗಾಡಿ ಅಂತ. ಸರಿ ಅಂತ 5 ಗಂಟೆ. ಅಂಡ್ ನೇಪಾಲ್ ಅಲ್ಲಿ ಸ್ವಲ್ಪ ಸನ್ರೈಸ್ ಲೇಟು, ಅಂಡ್ ಸನ್ಸೆಟ್ ಇಸ್ ಅರೌಂಡ್ 9-9:30. ಸರಿ, ಮಳೆ ಬರಕ್ ಶುರುವಾಯ್ತು. ಅಂಡ್ ಮಳೆ ಬಂದು ಇಟ್ ವಾಸ್ ರಿಯಲಿ ಲೈಕ್ ಪೋರಿಂಗ್ ರೇನ್. ಬಸ್ ಅಲ್ಲಿ ನಾವೆಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ, ಸೀರಿಯಸ್ನೆಸ್ ಗೊತ್ತಿರ್ಲಿಲ್ಲ ನಮ್ಗೆ. ಸರಿ, ಕೆಳಗೆ ಇಳಿದ್ಬಿಟ್ಟು ನೇಚರ್ಸ್ ಕಾಲ್, ಅಲ್ಲಿ ಮಹೇಶ್ ಎಕ್ಸ್ಪೀರಿಯನ್ಸ್ ಹೇಳ್ದಂಗೆ, ದರ್ ಆರ್ ನೋ ಟಾಯ್ಲೆಟ್ಸ್, ದೇರ್ಸ್ ನೋ ಪ್ರೈವಸಿ ಫಾರ್ ವುಮೆನ್, ಇಟ್ಸ್ ಆಲ್ ನೇಚರ್ಸ್ ಕಾಲ್. ಸರಿ ಅಂತ ನಾನು ಇಳ್ಕೊಂಡು ಒಂದ್ ಕಡೆ ಹೋಗ್ತಾ ಇದ್ದಾಗ ಒಬ್ಬ ಅಲ್ಲಿಂದ ಬಂದ್ ಹೇಳ್ದ, ನೀವು ಗಾಡಿಲಿ ಹೋಗಿ ಕೂತ್ಕೊಳ್ಳಿ, ಇಲ್ಲಿ ವೈಲ್ಡ್ ಚೀಟಾಸ್ ಇದೆ, ಅಂಡ್ ದೇ ಆರ್ ಆಫ್ ದಟ್ ಗ್ರೀನ್ ಕಲರ್, ಕಲರ್ ಬಂದು ಆ ಮೌಂಟೇನ್ ಕಲರ್. ಅಂಡ್ ದೇ ಕಮ್ ಡೌನ್, 5 seconds ಅಲ್ಲಿ ಬಂದು ಹೊತ್ಕೊಂಡು ಹೋಗ್ಬಿಡ್ತಾರೆ. ಲಾಸ್ಟ್ ವೀಕ್ ಇಬ್ರು ಹೋದ್ರು ಇದೇ ತರ. ಸೊ ನೀವು ಬಸ್ ಅಲ್ಲಿ ಹೋಗಿ, ನನಗೆ ನಾಯಿ ಕಂಡ್ರೆ ಭಯ, ಚೀಟ ಅಂದ್ರೆ ಓಕೆ ನೆಕ್ಸ್ಟ್ ಫರ್ಗೆಟ್, ಎಲ್ಲ ಫರ್ಗೆಟ್ ಅಂತ ಬಸ್ ಹೋಗಿ ಕೂತ್ಕೊಂಡ್ಬಿಟ್ವಿ. ಎಲ್ಲ ಡೋರ್ ವಿಂಡೋಸ್ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಆಗಿ 7:30 ಆಗೋಯ್ತು. ಆಮೇಲೆ ಮಳೆ ಜಾಸ್ತಿ ಆಯ್ತು, ಅವ್ರು ಹೇಳಿದ್ರು ಈಗ ಹೋಗಕ್ಕೆ ಆಗಲ್ಲ, ನಡಿಬೇಕು ನೀವೆಲ್ಲ ಅಂತ. ಆ ಕಡೆ ಅವನ್ ಹೇಳಿದಾನೆ ಚೀಟ ಅಂತ, ನನ್ಗೆ ಒಬ್ಳಿಗೆ ಗೊತ್ತು ಆ ಚೀಟ ಬಗ್ಗೆ, ಬಸ್ ಅಲ್ಲಿರೋರು ಯಾರಿಗೂ ಚೀಟ ಬಗ್ಗೆ ಗೊತ್ತಿಲ್ಲ. ಅಂಡ್ ಇಟ್ ಕ್ಯಾನ್ ಸ್ಮೆಲ್ ಅಲ್ವಾ, ಇಟ್ ಕ್ಯಾನ್ ಸ್ಮೆಲ್ ಹ್ಯೂಮನ್ ಬೀಯಿಂಗ್ಸ್. ಇಲ್ಲಿ ಒಳ್ಳೆ ಫೀಸ್ಟ್ ಇದೆ, ನಾವು 9 ಹಿಂದ್ಗಡೆ ಒಂದ್ 3 ಬಸ್ಗಳು, ಸೊ ಇಟ್ ಕ್ಯಾನ್ ಪಿಕ್ ಎನಿಬಡಿ. ಸರಿ, ಆಪ್ಷನ್ನೇ ಇಲ್ಲ, ಇದರ್ ವಿ ಸ್ಟೇ ಇನ್ ದ ಬಸ್. ದಿಸ್ ಇಸ್ ನಾನು ಹೇಳ್ತಾ ಇರೋದು ಆಲ್ ಬಿಫೋರ್ ದಿಸ್ ಹ್ಯಾವಾಕ್ ಹ್ಯಾಪನ್ಡ್, ಅವಾಗ್ಲೇ ಶುರು ಆಯ್ತು ನಾವು ಹೋಗಕ್ ಶುರು ಮಾಡ್ದಾಗ್ಲೇ. ಸರಿ ಅಂತ ಏನು ಆಪ್ಷನ್ನೇ ಇಲ್ಲ, ನಾನ್ ಬೇರೆ ಲಾಸ್ಟ್ ಮಿನಿಟ್ ಡಿಸೈಡ್ ಮಾಡ್ದೆ ಅಲ್ವಾ ಕೈಲಾಶ್ ಹೋಗಕ್ಕೆ. ಸೊ ನನ್ನ ಹತ್ರ ಟ್ರೆಕ್ಕಿಂಗ್ ಶೂಸು ಇಲ್ಲ, ನಾರ್ಮಲ್ ವಾಕಿಂಗ್ ಶೂಸ್. ಅಂಡ್ ಆ ಸಾಯಿಲ್ ಬಂದು ಕಾಲ್ ಒಳಗಡೆ ಇಟ್ಟರೆ ನೀವು ಕಾಲ್ ತೆಗಿಯಕ್ಕಾಗಲ್ಲ, ಶೂ ಒಂದ್ ಕಡೆ, ಕಾಲ್ ಒಂದ್ ಕಡೆ. ಸರಿ ಅಂತ ಆಪ್ಷನ್ ಎಲ್ಲ ಸರಿ. ಒನ್ ಥಿಂಗ್ ಇಸ್, ಇಟ್ ವಾಸ್ ನಾಟ್ ಕೋಲ್ಡ್ ವೆದರ್, ವೆದರ್ ವಾಸ್ ನೈಸ್, ಬಟ್ ಮಳೆ. ಅಂಡ್ ಇಟ್ ಹ್ಯಾಡ್ ಆಲ್ರೆಡಿ ಡಾರ್ಕ್ಡ್ ಅವತ್ತು ಅಂತ, ಬಿಕಾಸ್ ಆಫ್ ರೈನ್. ಸರಿ ಅಂತ ನನ್ನ ಟೂರ್ ಆಪರೇಟರ್ ಹೇಳಿದೆ, ನನ್ನ ಕೈ ಹಿಡ್ಕೊ, ನನ್ನ ಕೈ ಮಾತ್ರ ಬಿಡಬೇಡ, ಬಿಕಾಸ್ ನಂಗೆ ಹೈಟ್ ಆಗಲ್ಲ. ಈ ಕಡೆ ಯು ಜಸ್ಟ್ ಹ್ಯಾವ್ ಟು ಬೆಂಡ್, ತುಂಬಾ ಎಫರ್ಟ್ ಏನಿಲ್ಲ. ಇಟ್ ಇಸ್ ದ ಫೆರೋಶಿಯಸ್ ರಿವರ್ ಐ ಹ್ ಎವರ್ ಸೀನ್, ಅಷ್ಟು ಫೆರೋಶಿಯಸ್ ನಾನು ನೋಡೇ ಇಲ್ಲ ನಾನು. ಆಮೇಲೆ ಈ ಕಡೆ ಯು ಕ್ಯಾನ್ ಹಿಯರ್ ದ ಟಂಬ್ಲಿಂಗ್ ಆಫ್ ದ ರಾಕ್ಸ್, ಕೇಳಿಸತ್ತೆ ನಿಮ್ಗೆ. ಸೊ ಅದು ಯಾರು ಬೀಳ್ತಾ ಇದೆ, ಯಾವ ಕಡೆಯಿಂದ ಬೀಳ್ತಾ ಇದೆ ನೋಡಕ್ಕೆ ಇಟ್ಸ್ ಪಿಚ್ ಡಾರ್ಕ್ ಅಂಡ್ ಬಿಕಾಸ್ ವಿ ವರ್ ಅನ್ಪ್ರಿಪೇರ್ಡ್ ನಮ್ಮ ಹತ್ರ ಟಾರ್ಚ್ ಇರಲಿಲ್ಲ ಮೊಬೈಲ್ ಫೋನ್ ಯೂಸ್ ಮಾಡ್ಬೇಕಾದ್ರೆ ಮೊಬೈಲ್ ನೀರಲ್ಲಿ ಬಿದ್ರೆ ವರ್ಕ್ ಆಗತ್ತಾ ನೆಕ್ಸ್ಟ್ ಗೊತ್ತಿಲ್ಲ ಬಿಕಾಸ್ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಅವರ್ ಫ್ಯಾಮಿಲಿ ಸರಿ ಹೆಂಗೋ ಮಾಡಿಕೊಂಡು ವಿ ರೀಚ್ಡ್ ಅಲ್ಲಿ ರೀಚ್ ಆಗಿಬಿಟ್ಟು ಅಲ್ಲಿ ಒಂದು ಸ್ಮಾಲ್ ಅಕಾಮಿಡೇಷನ್ ತರ ಆಯ್ತು ದಿಸ್ ಇಸ್ ನಾಟ್ ದ ಇಮಿಗ್ರೇಷನ್ ದಿಸ್ ಇಸ್ ಮಚ್ ಬಿಫೋರ್ ಇಮಿಗ್ರೇಷನ್ ಒಂದ್ ಕಡೆ ಅಕಾಮಿಡೇಷನ್ ಕೊಟ್ರು ಸರಿ ಅಂತೆಲ್ಲ ಅವತ್ ರಾತ್ರಿ ಅದಂಬರ್ದ ಮಲ್ಕೊಂಡು ಎದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲಿಂದ ನಡ್ಕೊಂಡ್ ಬಂದ್ವಿ ಅಂತ ನೋಡಕ್ಕೆ ವಾಪಸ್ ಹೋದ್ರೆ ಆ ಲ್ಯಾಂಡೇ ಇಲ್ಲ ಅಲ್ಲಿ ಇಟ್ಸ್ ಹ್ಯಾಡ್ ಅ ಲ್ಯಾಂಡ್ ಸ್ಲೈಡ್ ಅವತ್ ರೈಟ್ ಸೊ ವಿ ವೆರ್ ಜಸ್ಟ್ ಲಕ್ಕಿ ನಾವು ಒಂದು 100 ಜನ ಒಂದು ತಮಿಳ್ ಗ್ರೂಪ್ ಬಂದಿದ್ರು ತಮಿಳ್ನಾಡು ಅಂತ ವಿ ವರ್ ಆಲ್ ಜಸ್ಟ್ ಲಕ್ಕಿ ದಟ್ ವಿ ಮಿಸ್ ದಟ್ ಲ್ಯಾಂಡ್ ಸ್ಲೈಡ್ ರೋಡೇ ಇಲ್ಲ ಅಲ್ಲಿ ದರ್ಸ್ ನೋ ಸ್ಟ್ರಿಪ್ ಆಫ್ ಲ್ಯಾಂಡ್ ಏನೂ ಇಲ್ಲ ಎಲ್ಲಿಂದ ಬಂದ್ವಿ ಅಂತಾನು ಗೊತ್ತಾಗಲ್ಲ ನಿಮ್ಗೆ ದರ್ಸ್ ನೋ ಡಿರೆಕ್ಷನ್ ಸರಿ ನೆಕ್ಸ್ಟ್ ಥಿಂಗ್ ವಿ ಡಿಡ್ ಆರ್ ಇಮಿಗ್ರೇಷನ್ ಅಟ್ ದ ಬಾರ್ಡರ್ಸ್ ನಾನು ಈ ಇನ್ಸಿಡೆಂಟ್ ಆದ್ಮೇಲೆ ಇಫ್ ಐ ಕ್ಯಾನ್ ರಿಲೇಟ್ ಬ್ಯಾಕ್ ಟು ದಟ್ ಇಟ್ಸ್ ಬಿಲ್ಟ್ ಲೈಕ್ ಗ್ರೇಟ್ ವಾಲ್ ಆಫ್ ಚೈನಾ ತರ ಬಿಲ್ಡ್ ಮಾಡಿದ್ದಾರೆ ಹೌ ದಟ್ ಕುಡ್ ಡಿಸಪಿಯರ್ ಇನ್ ದಿಸ್ ಲ್ಯಾಂಡ್ ಸ್ಲೈಡ್ ಅಂಡ್ ಇನ್ ದಿಸ್ ವಾಟರ್ ನಂಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಬಿಕಾಸ್ ಇಟ್ ಇಸ್ ರಿಯಲಿ ಬಿಲ್ಟ್ ಲೈಕ್ ಗ್ರೇಟ್ ವಾಲ್ ಆಫ್ ಚೈನಾ ಅಂಡ್ ನೀವು ಸೀನರಿ ಎಲ್ಲ ನೋಡಿದ್ರೆ ಸೈಡ್ ಇಂದ ಇಟ್ ಲುಕ್ಸ್ ಲೈಕ್ ಅ ಹಾಲಿವುಡ್ ಮೂವಿ ಇಟ್ ಲುಕ್ಸ್ ಲೈಕ್ ಕಿಂಗ್ ಕಾಂಗ್ ಆರ್ ಯುನೋ ಆತರ ಇದೆ ಅಷ್ಟು ಬ್ಯೂಟಿಫುಲ್ ಸೀನರಿ ಸರಿ ಅಂತ ಬೇಗ ಮುಗೀತು ಇಮಿಗ್ರೇಷನ್ ಲಾಟ್ಸ್ ಆಫ್ ಪೀಪಲ್ ನಮ್ ಜೊತೆ ಏಷ್ಯಾ ಗ್ರೂಪ್ ಒಂದು 100 ಜನ ಇದ್ರು ದಿಸ್ ವಾಸ್ ನೆಕ್ಸ್ಟ್ ಮಾರ್ನಿಂಗ್ ಸರಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೊರಟ್ಬಿಟ್ವಿ ಬಟ್ ದ ಮೊಮೆಂಟ್ ವಿ ಎಂಟರ್ಡ್ ಟಿಬೆಟ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಇಸ್ ಸೋ ಡಿಫ್ರೆಂಟ್ ಟು ನೇಪಾಳ್ ರೋಡ್ಸ್ ಆರ್ ವೈಡ್ ರೋಡ್ಸ್ ಆರ್ ವೆರಿ ವೆಲ್ ಬಿಲ್ಟ್ ಅವ್ರೇನ್ ಮಾಡಿದ್ದಾರೆ ಮೌಂಟನ್ಸ್ ಅಲ್ಲಿ ಎಲ್ಲೆಲ್ಲಿ ರಾಕ್ಸ್ ಇದೆಯೋ ಅದನ್ನ ಕೇಜ್ ಮಾಡಿದ್ದಾರೆ ಸೊ ಇಟ್ ಡಸಂಟ್ ಕಮ್ ಡೌನ್ ರೋಲಿಂಗ್ ಇಲ್ಲ ಆ ತರ ಇಲ್ಲ ಐ ಡೋಂಟ್ ನೋ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಕ್ಕಾಗತ್ತ ಅಂತಾನು ನಂಗೆ ಗೊತ್ತಿಲ್ಲ ಬಿಕಾಸ್ ಈ ತರ ಲ್ಯಾಂಡ್ ಸ್ಲೈಡ್ಸ್ ದಿನ ಆಗ್ತಾ ಇದ್ರೆ ನೀವೇನ್ ಬಿಲ್ಡ್ ಮಾಡಕ್ಕಾಗತ್ತೆ ವೆರಸ್ ಅಲ್ಲಿ ಟಿಬೆಟ್ ಟು ಚೈನಾ ಕಡೆ ಸೂಪರ್ಬ್ಲಿ ಬಿಲ್ಟ್ ಏನು ತೊಂದರೆ ಇಲ್ಲ ಒನ್ಸ್ ಯು ಕ್ರಾಸ್ ದಟ್ ಅಂಡ್ ಯು ಆರ್ ಮೂವಿಂಗ್ ಫಾರ್ವರ್ಡ್ ಯು ಆರ್ ಸೇಫ್ ಐ ವಾಂಟ್ ಸೇ ನೇಪಾಳ್ ಇಸ್ ಅನ್ಸೇಫ್ ಬಟ್ ಯೆಸ್ ಆ ರಿಸ್ಕ್ ಹೊಂದಿದೆ ಬಿಕಾಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್ ಅಂಡ್ ಇಟ್ ಇಸ್ ನಾಟ್ ಬಿಲ್ಟ್ ಫಾರ್ ಹೆವಿ ವೆಹಿಕಲ್ಸ್ ಹೆವಿ ವೆಹಿಕಲ್ಸ್ ಇವಾಗಂತೂ ಐ ಥಿಂಕ್ ದೇ ಓಪನ್ ಇಮಿಗ್ರೇಷನ್ ಟು ಇಂಡಿಯಾ ಆಸ್ ವೆಲ್ ಟು ಗೋ ಟು ಕೈಲಾಶ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಟ್ರಾಫಿಕ್ ಅಂತೂ ತುಂಬಾ ಇತ್ತು ಗೋಯಿಂಗ್ ಟು ಅದ್ ಸಟ್ ಸೈಡ್ ಸರಿ ಎಲ್ಲ ಮುಗೀತು ವಿ ಕ್ಲೈಮೇಟೈಸೇಷನ್ ಮಾಡಕ್ಕೆ ವಿ ಸ್ಟಾಪ್ ಇನ್ ಸಾಗಾ ವಿ ಸ್ಟಾಪ್ ಇನ್ ಕೈರಾಂಗ್ 2-3 ನೈಟ್ಸ್ ಸ್ಟಾಪ್ ಮಾಡಿ ಸ್ಟಾಪ್ ಬಿಕಾಸ್ ಆಲ್ಟಿಟ್ಯೂಡ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ಆಕ್ಸಿಜನ್ ಪ್ರಾಬ್ಲಮ್ಸ್ ಇದೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಲಕ್ಕಿಲಿ ಆಸ್ ಅ ಗ್ರೂಪ್ ನಾವು 9 ಜನ ವಿ ವೆರ್ ಓಕೆ ಇವೊಂದು ಆಕ್ಸಿಜನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಕೆಲವು ಸತಿ ಆಯ್ತು ರಾತ್ರಿಲಿ ಮಲ್ಕೊಂಡಾಗಲ್ಲ ಯು ಕುಡ್ ಫೀಲ್ ಯು ಆರ್ ಟ್ರೈಂಗ್ ಟು ಬ್ರೀದ್ ಹಾರ್ಡರ್ ನಾನಂತೂ ಐ ಥಿಂಕ್ ದಟ್ ಹೋಲ್ 2 weeks ಮೌತ್ ಇಂದಾನೆ ಬ್ರೀದಿಂಗ್ ಜಾಸ್ತಿ ಇತ್ತು ಮೋರ್ ದನ್ ನೋಸ್ ಇಟ್ ಇಸ್ ನಾಟ್ ಈಸಿ ಸೊ ನಿಮ್ಗೆ ಆಸ್ಮಾ ಪ್ರಾಬ್ಲಮ್ ಇತ್ತು ಅಥವಾ ಲಂಗ್ ಪ್ರಾಬ್ಲಮ್ ಇತ್ತು ಆರ್ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂದ್ರೆ ಇಟ್ಸ್ ಐ ವುಡ್ ಸಜೆಸ್ಟ್ ನಾಟ್ ಟು ಗೋ ಅಂಡ್ ಆಲ್ ಆ ರಿಸ್ಕ್ ಬೇಡ ಸರಿ ಅಂತ ಎಲ್ಲ ಅಕ್ಲಮಟೈಸೇಷನ್ ಆಯಿತು ಅಂಡ್ ಹೋಗ್ತಾ ಹೋಗ್ತಾ ಇಟ್ ಗೆಟ್ಸ್ ಕೋಲ್ಡರ್ ಇಟ್ಸ್ ನಾಟ್ ದ ಸೇಮ್ ವೆದರ್ ಆಸ್ ನೇಪಾಳ್ ನೇಪಾಳ್ ಇಸ್ ಮಚ್ ಮೋರ್ ವಾರ್ಮರ್ ವಾರ್ಮ್ ಆಗಿದೆ ಅಲ್ಲಿ ಸರಿ ಹೋದ್ವಿ ಬಸ್ ಹಿಡ್ಕೊಂಡು ಅಲ್ಲಿಂದ ಬಸ್ ಬೇರೆ ಬಸ್ ಎಲ್ಲ ಹಿಡ್ಕೊಂಡು ನಮ್ ಜೊತೆ ಒಬ್ರು ಟೂರ್ ಆಪರೇಟರು ಒಂದ್ 4 ಜನ ಪೋರ್ಟರ್ಸು ಒಬ್ಬ ಕುಕ್ಕು ಎಲ್ಲರೂ ನಮ್ ಜೊತೆ ಬಂದಿದ್ರು ಬಿಕಾಸ್ ವಿ ವರ್ ನೋನ್ ಟು ದಿಸ್ ಕ್ರೂ ದೇಡ್ ಆರ್ಗನೈಸ್ಡ್ ಇಟ್ ಸ್ಪೆಷಲಿ ಫಾರ್ ಅಸ್ ಸರಿ ಅಂತ ಎಲ್ಲರೂ ನಮ್ ಜೊತೆ ಬಂದ್ರು ಪೋರ್ಟರ್ಸ್ ಆಗಿ ಫಸ್ಟ್ ನಾನು ಹೇಳಿದೆ ನನ್ ಪೋರ್ಟರ್ ಏನ್ ಬೇಡ ಚಿಕ್ಕ ಬ್ಯಾಗ್ ಬಿಕಾಸ್ ಯು ಕಾಂಟ್ ಟೇಕ್ ದೊಡ್ಡ ಬ್ಯಾಗ್ ತಗೊಂಡು ಹೋಗಂಗಿಲ್ಲ 3 ದಿನ ನೀವು ಸ್ನಾನ ಮಾಡಕ್ಕಾಗಲ್ಲ ಬೇಸಿಕ್ ಅಮ್ಯುನಿಟೀಸ್ ಇಸ್ ಬ್ರಷ್ ಮಾಡಕ್ಕಾಗತ್ತೆ ಅಂಡ್ ಯು ಬಟ್ಟೆ ಚೇಂಜ್ ಮಾಡಕ್ಕಾಗಲ್ಲ ದಿಸ್ ನಥಿಂಗ್ ಯು ಕ್ಯಾನ್ ಡೂ ಸೊ ವೆರಿ ಲಿಟಲ್ ನಿಮ್ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಐ ಸೆಡ್ ನಾನು ಹೊತ್ಕೊಂಡ್ ಬರ್ತೀನಿ ಅಂತ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟ್ರಬಲ್ ಪಾಪ ಅವರು ಮನುಷ್ಯರೇ ಬಟ್ ಐ ಥಿಂಕ್ ಐ ಡಿಡ್ ದ ರೈಟ್ ಡಿಸಿಷನ್ ನನ್ ಜೊತೆ ಬಂದವನ್ ಇಸ್ ಎ ಟಿಬೆಟಿಯನ್ ಒಂದು ವರ್ಡ್ ಇಂಗ್ಲಿಷ್ ಬರಲ್ಲ ಐ ಥಿಂಕ್ ಮೈ ಭರತನಾಟ್ಯಂ ಸ್ಕಿಲ್ಸ್ ವೈ ಯೂಸ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಸೊ ಬರೀ ಅಭಿನಯದಲ್ಲೇ ನಮ್ಮಿಬ್ರದು ಮಾತುಕತೆ ಬಟ್ ಸ್ಟಿಲ್ ಅವ್ರಿಗೆ ಅರ್ಥ ಆಗತ್ತೆ ನಮ್ ನೀಡ್ಸ್ ಏನು ಅಂತ ಅವ್ರಿಗೆ ಚೆನ್ನಾಗಿ ಅರ್ಥ ಆಗತ್ತೆ ಸೊ ಯಮದ್ವಾರ ದಾಟಿದ್ವಿ ಯಮದ್ವಾರ ದಾಟ್ಬಿಟ್ಟು ಡೇ 1 ಬಂದು ಐ ಥಿಂಕ್ ಅಬೌಟ್ 10-12 ಕಿಲೋಮೀಟರ್ಸ್ ವಾಕಿಂಗ್ ಸೊ ಸ್ಟಾರ್ಟಿಂಗ್ ಅಲ್ಲಿ ಹೋಗುವಾಗ ನಟರಾಜ್ ಎಲ್ಲ ಬ್ಯೂಟಿಫುಲ್ ಆಗಿದೆ ವ್ಯಾಲಿ ವಾಟರ್ ಆ ಗ್ರೀನರಿ ಎಕ್ಸೈಟ್ಮೆಂಟು ಅಂಡ್ ಸ್ಟ್ರೈಟ್ ಲ್ಯಾಂಡ್ ಸ್ಟಾರ್ಟಿಂಗ್ ಹೋಗುವಾಗ ಅಂತೂ ಫಾರ್ ಫ್ಯೂ ಅವರ್ಸ್ ಇಟ್ಸ್ ಓಕೆ ಸ್ವಲ್ಪ ಹೋಗ್ತಾ ಹೋಗ್ತಾ ದೇರ್ ಇಸ್ ಅಪ್ ಸ್ಟೀಪ್ ಇದೆ, ಸ್ವಲ್ಪ ದಾಟಬೇಕು ಅದು ಇದೆಲ್ಲ, ಇಟ್ ಗೆಟ್ಸ್ ಎ ಬಿಟ್ ಟೈರಿಂಗ್, ಬಟ್ ಡೇ ಒನ್ ದಾಟ್ಬಿಡ್ಬೋದು. ಸೊ ಪೀಪಲ್ ಆರ್ ಓನ್ಲಿ ಪ್ಲಾನಿಂಗ್ ಒಂದೇ ದಿನ ಮಾಡಬೇಕು ಅಂದ್ರೆ ಇಟ್ಸ್ ಓಕೆ, ಬಟ್ ಡೇ ಟೂ ಇಸ್ ವೆನ್ ದ ಜರ್ನಿ ಆಕ್ಚುಲಿ ಸ್ಟಾರ್ಟ್ಸ್. ಸೊ ಡೇ ಒನ್ ನಾವು ಬಂದು ವಿ ಸಾ ಮೌಂಟ್ ಕೈಲಾಶ್, ವಿ ವರ್ ಲಕ್ಕಿ ಟು ಸಿ ಇಟ್ ಬಿಕಾಸ್ ಕ್ಲೌಡಿ ಇತ್ತು, ಇಟ್ ವಾಸ್ ರೈನಿಂಗ್, ವೆದರ್ ವಾಸ್ ನಾಟ್ ಗ್ರೇಟ್ ಬಿಕಾಸ್ ನಾವು ಹೋಗಿದ್ದ ಟೈಮಲ್ಲಿ ಆಕ್ಚುಲಿ ಆ ಗ್ರೂಪ್ ನನಗೋಸ್ಕರ ಹೋಲ್ಡ್ ಮಾಡಿದ್ರು, ದೇ ವರ್ ಪ್ಲಾನಿಂಗ್ ಟು ಗೋ ಜೂನ್ ಜುಲೈ ಬಟ್ ನನ್ನ ಪ್ರೋಗ್ರಾಮ್ ಇತ್ತಲ್ಲ, ಸೊ ನನಗೋಸ್ಕರ ವೇಟ್ ಮಾಡಿದ್ರು ಬರಲೇಬೇಕು ಅಂತ. ಸೊ ಇದು ಬಂದು ರೈನಿ ಸೀಸನ್, ಆಗಸ್ಟ್ ಇಸ್ ನಾಟ್ ಅ ಗುಡ್ ಟೈಮ್ ಟು ಗೋ ಟು ಕೈಲಾಶ್. ಐ ಥಿಂಕ್ ಜೂನ್ ಜುಲೈ, ಮೇ ಜೂನ್ ಜುಲೈ ಇಸ್ ಗುಡ್. ಸೊ ಹೋದ್ವಿ, ಮಳೆ ಬರ್ತಾ ಇತ್ತು. ಅದು ಹೇಗೆ ಅಂದ್ರೆ, ಅದು ಮಳೆ ಬರತ್ತೆ, ಎಲ್ಲ ತೆಗೆದು ರೈನ್ ಕೋಟ್ ಹಾಕೊಂಡು ಬ್ಯಾಗ್ ಹಾಕೊಂಡು ಅದ್ ಹಾಕೊಂಡು ರೆಡಿ ಮಾಡ್ಕೊಳ್ತೀರಾ, ಅರ್ಧ ಗಂಟೆಲಿ ಮಳೆ ನಿಲ್ಲತ್ತೆ, ಶೆಕೆ ಶುರು ಆಗತ್ತೆ, ಬಿಕಾಸ್ ಲೇಯರ್ಸ್ ಅಂಡ್ ಲೇಯರ್ಸ್ ಆಫ್ ಕ್ಲೋದಿಂಗ್ ಎಲ್ಲ ತೆಗಿಬೇಕು. ತಿರ್ಗಾ ತೆಗೆದು ಎಲ್ಲಿ ಸುಮ್ನೆ ಕೈಯಲ್ಲಿ ಹಿಡ್ಕೊಂಡ್ ಬರಕ್ಕಾಗಲ್ಲ, ಎಲ್ಲ ಪ್ಯಾಕ್ ಮಾಡ್ಬೇಕು ತಿರ್ಗಾ ಬ್ಯಾಗ್ ಅಲ್ಲಿ. ತಿರ್ಗಾ ಅರ್ಧ ಗಂಟೆ ಬಿಟ್ಟು ಮಳೆ ಬರತ್ತೆ, ತಿರ್ಗಾ ರೈನ್ ಕೋಟ್ ಹಾಕೋಬೇಕು, ಬಿಕಾಸ್ ನೆನೆದ್ರೆ ನಾವು ಇಫ್ ವಿ ಗೆಟ್ ವೆಟ್ ಸಾಕ್ಸ್ ವೆಟ್ ಆಗುತ್ತೆ, ಶೂಸ್ ವೆಟ್ ಆಗುತ್ತೆ, ಕ್ಲೋದಿಂಗ್ ವೆಟ್ ಆಗುತ್ತೆ, ಅದು ಡ್ರೈ ಆಗಲ್ಲ ಬಿಕಾಸ್ ಆಫ್ ದ ವೆದರ್. ಸೊ ಏನು ವೆಟ್ ಆಗಂಗೆ ಇಲ್ಲ. ಸೊ ಎಲ್ಲ ಪೂರ್ತಿ ರೈನ್ ಕೋಟ್ ಹಾಕೋ, ತಿರ್ಗಾ ಎಲ್ಲ ಕವರ್ ಮಾಡ್ಕೋ, ಬಿಕಾಸ್ ಬ್ಯಾಗ್ ವೆಟ್ ಆಗತ್ತೆ, ಬ್ಯಾಗ್ ವೆಟ್ ಆದ್ರೆ ಒಳಗಡೆ ಇರೋ ಸಾಮಾನ್ ವೆಟ್ ಆಗುತ್ತೆ ಸರಿ ಅಂತ. ಬಟ್ ಡೇ ಒನ್ ನಾನು ಒಂದೇ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ, ದಟ್ ನಂಗೆ ದೇವ್ರ ನಂಬಿಕೆ ತುಂಬಾ ಇದೆ, ಬಟ್ ನನ್ನ ಪ್ರಕಾರ ಅವ್ರು ಅಲ್ಲೇ ಇದಾರ ಅನ್ನೋದು ನಾನು ನಂಬೋದಿಲ್ಲ. ಹೀಸ್ ಎವ್ರಿವೇರ್, ಈ ಲೋಕನ ಕಾಪಾಡ್ತಿರೋದೇ ಅವರು. ದೇರ್ ಇಸ್ ದಟ್ ಮ್ಯಾಜಿಕಲ್ ಪವರ್ ಎವ್ರಿವೇರ್, ಬಟ್ ಯೆಸ್ ಇಟ್ಸ್ ಇಸ್ ಹೋಮ್. ಬಟ್ ಅಲ್ಲಿ ಒಬ್ಬ ಟಿಬೆಟಿಯನ್ನ ನಾನು ಮೀಟ್ ಮಾಡಿದೆ, ಒಂದು ಹುಡುಗನ, ಒಂದು ಕೈ ಇಲ್ಲ ಒಂದು ಕಾಲಿಲ್ಲ, ಸೊ ಹಿ ವಾಸ್ ಆನ್ ಕ್ರಚಸ್. ಅಂಡ್ ಅವ್ರು ಏನ್ ಮಾಡ್ತಾರೆ, ಎವ್ರಿ ಫೋರ್ ಸ್ಟೆಪ್ಸ್ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ. ದಟ್ ಇಸ್ ಬೇರೆ ಲೆವೆಲ್. ನಾವೆಲ್ಲ ಕಂಪ್ಲೇನ್ ಮಾಡಂಗೆ ಇಲ್ಲ ಲೈಫ್ ಅಲ್ಲಿ. ಅವ್ನ್ ಒಂದ್ ಕಾಲಿಲ್ಲ ಕೈ ಇಲ್ಲ, ಯಂಗ್ ಬಾಯ್, ಒಂದು ಮಿಡ್ ಟ್ವೆಂಟೀಸ್ ಇರ್ಬೇಕು. ಅಂಡ್ ಫೋರ್ ಸ್ಟೆಪ್ಸ್ ತಗೊಳ್ತಾನೆ, ಅರ್ಧ ಮಾಡ್ತಾನೆ ನಮಸ್ಕಾರ, ಆಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ, ತಿರ್ಗಾ ಎದ್ದು ಕ್ರಚಸ್ ಹಿಡ್ಕೊಂಡು ನಾಲ್ಕು ಸ್ಟೆಪ್, ತಿರ್ಗಾ ರಿಪೀಟ್. ಸೊ ದಿಸ್ ದೇ ಡೂ ಇಟ್ ಫಾರ್ 52 days. ಇಟ್ಸ್ ನಾಟ್ ಪಾಸಿಬಲ್ ವಿತ್ ಇನ್ 3 days ಕಂಪ್ಲೀಟ್ ಮಾಡ್ತಾರ ಅವ್ರು. ನಾವು ಪರಿಕ್ರಮ ಹೆಂಗ್ ಕಾಲಲ್ಲಿ ಮಾಡ್ತೀವೋ ಅವರು ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡ್ ಬರ್ತಾರೆ. ಯಾತಕ್ಕೆ ಅಂತ ಕೇಳಿದೆ, ಅವ್ರಿಗೆ ಈ ಲೈಫ್ ಇಂದ ಮುಕ್ತಿ ಬೇಕಂತ, ದೇ ಡೋಂಟ್ ವಾಂಟ್ ಅನದರ್ ಲೈಫ್. ಸೊ ಅದಕ್ಕೆ ಆ ಮುಕ್ತಿ ಬೇಕಂದ್ರೆ ಎಲ್ರು ಆ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು. ಬಟ್ ಹೀ ಟಾಟ್ ಮೀ. ಸೊ ಈ ಕೈಲಾಶ್ ಟ್ರಿಪ್ ಅಲ್ಲಿ ನಂಗೆ ಏನ್ ಲೈಫ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ನಾನು ಐ ಲರ್ನ್ ಲಾಟ್ ಆಫ್ ಲೆಸನ್ಸ್, ನಾನು ಹೇಳ್ತೀನಿ ಆಸ್ ಅ ಪ್ರೋಗ್ರೆಸ್. ಬಟ್ ದಟ್ ವಾಸ್ ದ ಫಸ್ಟ್ ಲೆಸನ್ ಐ ಲರ್ನ್, ಇಸ್ ದಟ್ ಕಂಪ್ಲೇಂಟ್ ಮಾಡ್ಲೇಕೂಡ್ದು. ಆಫ್ಟರ್ ಸೀಯಿಂಗ್ ಹಿಮ್, ಹಿ ಹ್ಯಾಸ್ ನಥಿಂಗ್, ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಹಿಸ್ ಕ್ರಚಸ್ ಲೈಫ್ಗೆ. ನಮ್ಗೆಲ್ಲ ಇದೆ ಇಲ್ಲಿ, ಕಂಪ್ಲೇಂಟ್ ಮಾಡ್ತೀವಿ ಕೂತ್ಕೊಂಡು. ಸರಿ, ಎಲ್ಲ ಆಯ್ತು ಮುಗೀತು. ಡೇ ಒನ್ ಯು ಕ್ಯಾನ್ ಚೂಸ್ ಹಾರ್ಸ್ ಅಲ್ಲಿ ಹೋಗ್ಬೋದು ಅಥವಾ ನೋಡ್ಕೊಂಡು ಹೋಗ್ಬೋದು. ಸರಿ, ನಮ್ ಜೊತೆ ಬಂದವರು ಇಬ್ರು ಹಾರ್ಸ್ ಅಲ್ಲಿ ಹೋದ್ರು. ನೋಡಕ್ಕೆ ತುಂಬಾ ಚೆನ್ನಾಗಿದೆ ಹಾರ್ಸ್ ಎಲ್ಲ, ವೆರಿ ಬಿಗ್ ಹಾರ್ಸಸ್, ನಾಟ್ ಚಿಕ್ಕ ಪುಟಾಣಿ ಹಾರ್ಸ್ ಏನಿಲ್ಲ, ನೈಸ್ಲಿ ಬಿಲ್ಟ್ ಹಾರ್ಸಸ್. ಸರಿ, ನಾನು ಅನ್ಕೊಂಡೆ ಮೇ ಬಿ ತಪ್ಪು ಮಾಡಿದ್ನೋ, ಹಾರ್ಸ್ ಅಲ್ಲಿ ಹೋಗ್ಬೇಕಾಗಿತ್ತು ಅಂತ. ಬಟ್ ಟೂ ಲೇಟ್, ನೀವು ಆ ಡಿಸಿಷನ್ ನ ಮೊದಲನೇ ದಿನಾನೇ ತಗೋಬೇಕು. ಅಲ್ಲಿ ಬಂದು ಯು ಕಾಂಟ್ ಚೇಂಜ್ ಯುವರ್ ಮೈಂಡ್, ಯು ಇದರ್ ವಾಕ್ ಆರ್ ಯು ಇದರ್ ಗೋ ಆನ್ ದ ಹಾರ್ಸ್, ಇಟ್ ಇಸ್ ನಾಟ್ ಅವೈಲಬಲ್. ಟಯರ್ಡ್ ಆಯ್ತು ಅಂದ್ರೆ ಯು ಹ್ಯಾವ್ ಟು ವಾಕ್. ಸರಿ, ಡೇ ಒನ್ ಮುಗೀತು. ಹೋಟೆಲ್ ಅಲ್ಲಿ ಮಹೇಶ್ ಹೇಳಿದಂಗೆ ಇವಾಗ ಹೋಟೆಲ್ಸ್ ಅಂತ ಇದೆ, ಹೋಟೆಲ್ಸ್ ಅಂದ್ರೆ ರೂಮ್ ತರ ಇದೆ, ಯು ಹ್ಯಾವ್ ಟು ಶೇರ್ ಇಟ್ ವಿತ್ 4-5 people. ಬೆಡ್ಸ್ ಹಾಕಿದಾನೆ, ಕ್ಲೀನ್ ಆಗಿದೆ ಅಷ್ಟೇ, ಅದ್ ಬಿಟ್ರೆ ನಿಮ್ಗೆ ಟಾಯ್ಲೆಟ್ ಅನ್ನೋ ಫೆಸಿಲಿಟಿ ಏನೂ ಇಲ್ಲ, ಜೀರೋ. ಎಲ್ ಬೇಕೋ ಅಲ್ಲಿ ಹೋಗ್ಬೋದು, ಬಟ್ ಎಲ್ ಬೇಕೋ ಹೋಗಕ್ಕೆ ಅಲ್ಲಿ ಅಷ್ಟು ಕ್ಲೀನ್ ಆಗೂ ಇಲ್ಲ, ಎಲ್ಲಾ ಕಡೆ ದೇರ್ ಇಸ್ ಫೀಸಿಸ್. ಸೊ ಇಫ್ ಯು ಆರ್ ಅ ಪರ್ಸನ್ ವಿತ್ OCD ಅಂಡ್ ವೆರಿ ಪರ್ಟಿಕ್ಯುಲರ್ ಥಿಂಗ್, ಫೋರ್ಗೆಟ್ ಇಟ್, ಹೋಗ್ಲೇ ಕೊಡ್ತು. ಬಟ್ ಇಫ್ ಯು ಥಿಂಕ್ ಬಿಯಾಂಡ್ ಆಲ್ ದಿಸ್ ಅಂಡ್ ಥಿಂಕ್ ಗಾಡ್ ಇದಾರೆ, ದೇವ್ರಿದಾರೆ, ಅವ್ರನ್ನ ನೋಡಕ್ ಹೋಗ್ಬೇಕು ಅಂದ್ರೆ ಇಟ್ಸ್ ಗುಡ್. ಸೊ ದಟ್ಸ್ ಅ ಲೆಸನ್. ಅದರ್ ಲೆಸನ್ ಇಸ್ ದಟ್ ನಮ್ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಇಲ್ಲಿದೆ, ಕಂಪ್ಲೇಂಟ್ ಮಾಡ್ಲೇ ಕೂಡ್ದು ಲೈಫ್ ಅಲ್ಲಿ, ವಿ ಹ್ಯಾವ್ ಎವ್ರಿಥಿಂಗ್ ನಮ್ ಪ್ಲೇಟ್ ಅಲ್ಲಿ. ಸರಿ ಆಯ್ತು, ಡೇ ಟೂ ಬೇಗ ಎದ್ದೇಳ್ಬೇಕು 3:30-4 ಗಂಟೆಗೆ. ಸೊ ಇಟ್ಸ್ ನಾಟ್ ಫಾರ್ ಲೇಟ್ ಕಮರ್ಸ್, ಅಂಡ್ ಬೇಗ ಶುರು ಮಾಡ್ಲೇಬೇಕು. ಸೊ ವಿ ಯೂಸ್ ಊಟ ಅಂದ್ರೆ ಜಾಸ್ತಿ ಏನು ಊಟ ಇಲ್ಲ, ರಾತ್ರಿ ಸ್ವಲ್ಪ ಕಿಚಡಿ ಕೊಡ್ತಾರೆ, ಬೆಳಗ್ಗೆ ಎದ್ರೆ ಸ್ವಲ್ಪ ಕಾರ್ನ್ ಫ್ಲೇಕ್ಸ್ ಹಾಲು ಟೀ ಅಷ್ಟೇ, ನೋ ಮಹಾ ಬ್ರೇಕ್ಫಾಸ್ಟ್ ಅಂತ ಏನು ಇಲ್ಲ. ಇದು ಟ್ರಿಪ್ ಎಕ್ಸ್ಕರ್ಷನ್ ಅಂತ ಹೋಗೋರಿಗೆ ಇಟ್ಸ್ ನಾಟ್ ಲೈಕ್ ದಟ್. ಸೊ ಅಂಡ್ ನಿಮ್ಗೆ ತಿನ್ನಕ್ಕೆ ಮನ್ಸು ಬರಲ್ಲ, ಬಿಕಾಸ್ ಯು ಹ್ಯಾವ್ ಟು ವಾಕ್ ಸೋ ಮಚ್, ಯು ಕಾನ್ ಗೋ ಹೆವಿ ಹೊಟ್ಟೆ ಇಟ್ಕೊಂಡು ಯು ಕಾನ್ ವಾಕ್. ಡೇ ಟೂ ಶುರು ಆಯಿತು ಅಂಡ್ ನಾನು ಕೇಳಿದ ಪ್ರಕಾರ ಎವ್ರಿಬಡಿ ಸೆಡ್ ಡೇ ಟೂ ತುಂಬ ಕಷ್ಟ. ಯಾಕೆ ಕಷ್ಟ ಅಂತ ಹೇಳಿದ್ರೆ ಇಲ್ಲಿಂದ ಹೋದವರೆಲ್ಲ ಶೇರ್ ಮಾಡಿದ ಎಕ್ಸ್ಪೀರಿಯನ್ಸ್ ಅಬೌಟ್ ಟಾಯ್ಲೆಟ್. ಯಾರು ಎಕ್ಸ್ಪೀರಿಯನ್ಸ್ ಅಬೌಟ್ ವಾಕಿಂಗ್ ಶೇರ್ ಮಾಡಿ, ಎಲ್ಲರೂ ಟಾಯ್ಲೆಟ್ ಮೇಲೆ ಫೋಕಸ್ ಮಾಡಿ ಟಾಯ್ಲೆಟ್ ಇಲ್ಲ, ಹೋಗಕ್ಕೆ ಲೇಡೀಸ್ಗೆ ಕಷ್ಟ, ಮಲ್ಕೊಳಕ್ಕೆ ಕಷ್ಟ, ಊಟದ ಕಷ್ಟ, ಆ ಕಷ್ಟ ಈ ಕಷ್ಟ ಹೇಳಿದ್ರೆ ಹೊರತು ಹೌ ಹಾರ್ಡ್ ಇಟ್ ಇಸ್ ಟು ವಾಕ್ ಅಂಡ್ ಹೌ ಹಾರ್ಡ್ ಇಟ್ ಇಸ್ ಟು ಕ್ಲೈಮ್ ಡೌನ್ ಅನ್ನೋ ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಯಾರೂ ಶೇರ್ ಮಾಡಲಿಲ್ಲ. ಇಟ್ಸ್ ಸೋ ಹ್ಯಾಪನ್ ದಟ್ ಈ ವರ್ಷ ನಾನು ಅಟ್ ಲೀಸ್ಟ್ ಒಂದು 10 ಜನ ಹತ್ರ ಮಾತಾಡಿದೆ. ಬೀನ್ ಟು ಕೈಲಾಶ್ ಜಾಸ್ತಿ ಆಗಿದೆ ಹೋಗೋ ಟ್ರಿಪ್ಸ್ ಇವಾಗ ಕೈಲಾಶ್.
0: ಶ್ರೀಮತಿ ಮಂಜುಳಾ ವೆಂಕಟ್ ಅವರ ಎರಡನೆಯ ದಿನ ಡೋಲ್ಮಾಲಾ ಪಾಸ್ 5,900 meters ಅದರ ಹೈಕ್ ಬಗ್ಗೆ ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ತಿರ್ಗಾ ಭಾಗ ಎರಡು ಕೇಳೋಣ.
4: ಹಲೋ, ಐ ಕ್ಯಾರನ್ ಲ್ಯಾಂಗ್, ಡೈರೆಕ್ಟರ್ ಆಫ್ ಲೇಡಿ ಆನ್ ಫ್ಯೂನರಲ್ಸ್. ವಿ ಆರ್ ಎ ಫ್ಯಾಮಿಲಿ ಓನ್ಡ್ ಅಂಡ್ ಆಪರೇಟೆಡ್ ಬಿಸ್ನೆಸ್ ಇನ್ ಸಿಡ್ನಿ ಅಂಡ್ ವಿ ಹ್ಯಾವ್ ಪ್ರೌಡ್ಲಿ ಸರ್ವ್ಡ್ ಅವರ್ ಲೋಕಲ್ ಕಮ್ಯುನಿಟಿ ಫಾರ್ ಓವರ್ 18 ಇಯರ್ಸ್.
5: Lady Anne Funerals aims to exceed expectations by fulfilling client requests to remember and honor their recently passed loved ones. Throughout the process, clients are supported by the same funeral arranger from the small team of ladies in the office at Bladeswick. If you need any guidance or have questions, please call Lady Anne Funerals on 1300 740074. That's 1300 740074.
4: Lady Anne Funerals, where every family is special.
6: 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR.
7: V is for volunteering, and Hunters Hill Council is inviting you to play a crucial role in its community events. As a volunteer, you will be providing valuable assistance to various council events held throughout the year. Would you like to know more? Well, just search Event Volunteers Hunters Hill Council or telephone 9879 9400.
8: Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible.
9: Support the bank that supports your community. Call, email or visit station sponsor Community Bank Homebush and North Ryde, part of Bendigo Bank, the better big bank.
0: ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಶ್ರೀಮತಿ ಮಂಜುಳಾ ವೆಂಕಟ್ ಅವರ ಡೇ ಟು ಡೋಲ್ಮಲಾ ಪಾಸ್ ಆ ಇಂಟರ್ವ್ಯೂ ಭಾಗ ಎರಡು ಈಗ ಕೇಳಿ.
3: ಸರಿ ಅಂತ ಶುರು ಮಾಡಿದ್ವಿ, ಪ್ರಾಬ್ಲಿ 5-5:30 ಶುರು ಮಾಡಿದ್ವಿ, ಬಟ್ ವಿ ವರ್ ಪ್ರಿಪೇರ್ಡ್. ಈ ಸತಿ ಹೆಡ್ ಟಾರ್ಚಸ್ ಸಿಗತ್ತೆ, ಅದ್ ಹಾಕೊಂಡು ಶುರು ಮಾಡಿದ್ವಿ. ನಮ್ ಜೊತೆ ನಮ್ ಪೋರ್ಟರ್ ಬರ್ತಾನೆ. ಸೊ ಜೊತೆ ಶುರು ಮಾಡ್ತೀರಾ ಆಸ್ ಅ ಗ್ರೂಪ್, ಬಟ್ ಆಫ್ಟರ್ ಸಮ್ ಪಾಯಿಂಟ್ ಯಾರ್ ಎಲ್ಲಿದ್ದಾರೆ ಅನ್ನೋದು ಗೊತ್ತೇ ಇಲ್ಲ. ಯುವರ್ ಆನ್ ಯುವರ್ ಓನ್ ಅಷ್ಟೇ, ಯುವರ್ ಆನ್ ಯುವರ್ ಓನ್. ದೇರ್ ಇಸ್ ನಥಿಂಗ್ ಟು ಗೋ ಆಸ್ ಫ್ರೆಂಡ್ಸ್, ಇಟ್ಸ್ ನಾಟ್ ಅ ಹಾಲಿಡೇ. ಒಂದ್ 10 ಜನ ಸೇರಿ ಹೋಗಿ ಮಾತಾಡ್ಕೊಂಡು ಹಾಕೊಂಡು ಬರೋ ಅಂದೇನಿಲ್ಲ. ಯು ಜಸ್ಟ್ ಲೂಸ್ ಬಿಕಾಸ್ ಎಲ್ಲಾರು ಪೇಸಿಂಗ್ ಇಸ್ ಡಿಫ್ರೆಂಟ್, ವಾಕಿಂಗ್ ಇಸ್ ಡಿಫ್ರೆಂಟ್, ಆಲ್ಟಿಟ್ಯೂಡ್ ತಡ್ಕೊಳ್ಳೋ ಕೆಪಾಸಿಟಿ ಇಸ್ ಡಿಫ್ರೆಂಟ್. ಸರಿ ಅಂತ ಶುರು ಮಾಡಿದ್ವಿ. ಹೋಗ್ತಾ ಹೋಗ್ತಾ ಹೋಗ್ತಾ ಬರೀ ಸ್ಟೀಪ್, ಇಷ್ಟು ಸ್ಟೀಪ್ ನನ್ನ ಲೈಫ್ ಅಲ್ಲಿ ಹತ್ತೇ ಇಲ್ಲ. ನಾನು ಇಟ್ಸ್ ಹೆಂಗಂದ್ರೆ ದೇರ್ ಇಸ್ ನೋ ಪಾತ್, ಎಲ್ಲ ಕಲ್, ದೊಡ್ಡ ದೊಡ್ಡ ಕಲ್ಗಳು. ಆ ಕಲ್ಗಳ ಮೇಲೆ ಕಾಲ್ ಇಟ್ಕೊಂಡು ಯು ಹ್ಯಾವ್ ಟು ವಾಕ್. ಹತ್ತದ್ವಿ. ಆಫ್ಟರ್ ಅ ಪಾಯಿಂಟ್ ಯುವರ್ ಲಂಗ್ಸ್ ಗಿವ್ ಅಪ್, ಯುವರ್ ಬಾಡಿ ಗಿವ್ಸ್ ಅಪ್. ಬಟ್ ಮೆಂಟಲ್ ಸ್ಟ್ರೆಂತ್ ಇದೆ, ಬಟ್ ಫಿಸಿಕಲಿ ಇಟ್ ಗಿವ್ಸ್ ಅಪ್. ಓ ಮೈ ಗಾಡ್. ನನ್ನ ಜೊತೆ ನಡೀತಾ ಇದ್ರಲ್ಲ ಟಿಬೆಟಿಯನ್ಸ್ ತುಂಬಾ ಜನ ಇದ್ರು. 80 ಇಯರ್ಸ್, 90 ಇಯರ್ಸ್, 70 ಇಯರ್ಸ್, ನನಗಿಂತ ಫಾಸ್ಟ್. ಕೆಲವರೆಲ್ಲ ಹುಟ್ಟಿದ ಮಗು ಹೊತ್ಕೊಂಡು ಬ್ಯಾಕ್ ಅಲ್ಲಿ ಟಿಬೆಟಿಯನ್ಸ್ ಟೈ ಅಪ್ ಮಾಡ್ಕೊಂಡು ಮಕ್ಕಳನ್ನ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಆರಾಮಾಗಿ ನಡೀತಾ
2: ಇದೆ.
3: ಪ್ರಾಬಬ್ಲಿ ದಿಸ್ ಇಸ್ ನಾಟ್, ಡಸಂಟ್ ಲುಕ್ ಲೈಕ್ ಫಸ್ಟ್ ಟ್ರಿಪ್. ಆಮೇಲೆ ಅವ್ರಗಳ ಜೊತೆ ಚೈನೀಸು ಇದ್ರು. ಸೊ ಮೇಜರ್ ಬಂದಿದ್ದು ಇಂಡಿಯನ್ಸೇ ಮೆಜಾರಿಟಿ. ಸೊ ಅಲ್ಲಿ ಹೋಗ್ತಾ ಇರುವಾಗ ನಮ್ ಜೊತೆ ಈ ತಮಿಳ್ ಗ್ರೂಪ್ ಎಲ್ಲ ಸಿಕ್ಕಿದ್ರು, ಎಲ್ಲ ಹಾರ್ಸ್ ಮೇಲೆ. ಆ ಹಾರ್ಸ್ ಅಂತೂ ವಿಶ್ವಾಮಿತ್ರ ಹಾರ್ಸ್ ತರ ಹೋಗ್ತಾ ಇದೆ. ಸ್ಪೀಡ್ ಅಂದ್ರೆ ಸ್ಪೀಡ್, ಕಂಟ್ರೋಲ್ ಮಾಡಕ್ಕಾಗಲ್ಲ ಆ ಸ್ಪೀಡ್. ಮೇಲ್ ಹತ್ಕೊಂಡು ಹೋಗ್ತಾ ಇದೆ, ಅದು ಫಾಸ್ಟ್ ಆಗಿ ಹೋಗ್ತಾ ಇದೆ. ಅವರೆಲ್ಲ ನೀನ್ ಮಾಡಿದ ಡಿಸಿಷನ್ ರೈಟ್ ನಡೀತಾ ಇರೋದು. ಬಿಕಾಸ್ ನೀನ್ ನಡೀತಾ ಇರುವಾಗ ಯು ಕ್ಯಾನ್ ಡಿಸೈಡ್ ಯುವರ್ ಓನ್ ಪೇಸ್, ಯು ಕ್ಯಾನ್ ಸ್ಟಾಪ್, ಯು ಕ್ಯಾನ್ ಸಿಟ್, ಕೂತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಹೋಗ್ಬೋದು. ಹಾರ್ಸ್ ಹಾರ್ಸ್ ಡಿಸಿಷನ್ ಅದಂತೂ ಏನ್ ಸ್ಪೀಡ್ ಅಂದ್ರೆ, ಕೆಲವು ಹಾರ್ಸಸ್ ಎಲ್ಲ ಹೋಗ್ತಾರೆ ಹೋಗ್ತಾರೆ ಅವ್ರ ಜೊತೆ ಹೋಗ್ತಾರೆ,
2: ಬಟ್
3: ಅದ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ಇಟ್ಸ್ ಅನ್ ಅನಿಮಲ್ ಎಂಡ್ ಆಫ್ ದಿ ಡೇ. ಅದು ಇಬ್ರು ಮೂರ್ ಜನ ಬಿದ್ದು ಬಿಟ್ರು ಹಾರ್ಸ್ ಇಂದ ಕೆಳಗಡೆ. ಸೊ ಇಟ್ಸ್ ಐ ವುಡ್ ಹಾರ್ಸ್ ಇಸ್ ಅ ಗುಡ್ ಆಪ್ಷನ್, ಬಟ್ ವಾಕಿಂಗ್ ಇಸ್ ಆಲ್ಸೋ ಬೆಟರ್ ಆಪ್ಷನ್ ಬಿಕಾಸ್ ನೀವ್ ಯು ಕ್ಯಾನ್ ಯು ಆರ್ ಅಂಡರ್ ಕಂಟ್ರೋಲ್, ಯು ಕ್ಯಾನ್ ಸ್ಟಾಪ್, ಯು ಕ್ಯಾನ್ ಟೇಕ್ ಯುವರ್ ಟೈಮ್. ಸರಿ ಅಂತ ಹೋಗ್ತಾ ಹೋಗ್ತಾ ಹೋಗ್ತಾ ಇದ್ವಿ. ಆಮೇಲೆ ಅಟ್ ಒನ್ ಪಾಯಿಂಟ್ ಬಂದಾಗ ಮೌಂಟ್ ಕೈಲಾಶ್ ತಿರ್ಗಾ ನೋಡಿದ್ವಿ. ಇಟ್ ವಾಸ್ ವಾಟ್ ಡು ಐ ಸೇ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಅ ಲೈಫ್ ಟೈಮ್. ಕ್ಲಿಯರ್ ಆಗಿ ಓಪನ್ ಆಯ್ತು ಸ್ಕೈ, ಅಂಡ್ ಇಟ್ ವಾಸ್ ಲೈಕ್ ಅವ್ರ ಮೇಲೆ ಅವತ್ತು ಅಭಿಷೇಕ ನಡೆಯೋ ತರ ದ ಐಸ್ ವಾಸ್ ಪೋರಿಂಗ್ ಆನ್ ದ ಕೈಲಾಶ್. ಸ್ಕೈ ಓಪನ್ ಆಯ್ತು, ಸನ್ ಬಂತು. ಇಟ್ ವಾಸ್ ರೈನಿಂಗ್ ಅಂಟಿಲ್ ದೆನ್, ಮಳೆ ಸಿಕ್ಕಾಪಟ್ಟೆ ಮಳೆ, ರಾಂಗ್ ಟೈಮ್ ನಾವು ಹೋಗಿದ್ದು. ಬಟ್ ಆ ಒಂದು ಹಾಫ್ ಅನ್ ಅವರ್ಗೆ ಎಲ್ಲ ಸ್ಟಾಪ್ ಆಗಿ ಇಟ್ ವಾಸ್ ಲೈಕ್ ನಮ್ಗೆ ದರ್ಶನ ಸಿಕ್ಕಂಗೆ ನಮ್ಗೊಂದು ಫೀಲಿಂಗ್, ಕಂಪ್ಲೀಟ್ ಓಪನ್ ಆಯ್ತು. ಅಂಡ್ ದ ಮ್ಯಾಜಿಕಲ್ ಪಾರ್ಟ್ ಇಸ್, ಬೇರೆ ಯಾವ ಮೌಂಟೇನ್ ಅಲ್ಲೂ ಸ್ನೋ ಇಲ್ಲ, ಓನ್ಲಿ ಕೈಲಾಶ್ ಮೇಲ್ ಸ್ನೋ ಇದೆ. ಮಿಕ್ಕಿದೆಲ್ಲ ಕ್ಲಿಯರ್ ಮೌಂಟೇನ್ಸ್, ಐ ಥಿಂಕ್ ನೀವು ನೋಡಿರ್ತೀರ. ಮಿಕ್ಕಿದೆಲ್ಲ ಕ್ಲಿಯರ್, ಮೇ ಬಿ ಲಿಟ್ಲ್ ಬಿಟ್ಸ್ ಅಂಡ್ ಪೀಸಸ್ ಇದೆ, ಬಟ್ ದಿಸ್ ಇಸ್ ಓನ್ಲಿ ಮೌಂಟೇನ್ ವಿಚ್ ಇಸ್ ಫುಲ್ಲಿ ಕವರ್ಡ್ ವಿತ್ ಸ್ನೋ. ಸೊ ಲಕ್ಕಿ ನಾವು ನೋಡಿದ್ವಿ, ಅದು ಹಾಫ್ ಅನ್ ಅವರ್ ಮೇಲೆ ತಿರ್ಗಾ ಮುಚ್ಕೊಂಡ್ಬಿಡ್ತು. ಸೊ ನಾವು ಹೋಗಿದ ಪಾಯಿಂಟ್
2: ದರ್ಶನ
3: ನಮ್ಗೆ ದರ್ಶನ ಸಿಕ್ತು. ಸೊ ಅಂಡ್ ದ ಥಿಂಗ್ ಇಸ್, ಒಂದ್ ಕಡೆ ಬಂದು ನಾನು ಓಂ ನೋಡಿದೆ. ಐ ಹ್ಯಾವ್ ಅ ಫೋಟೋ ಆಫ್ ಇಟ್. ಯೆಸ್, ಐ ಹ್ಯಾವ್ ಅ ಫೋಟೋ ಆಫ್ ಇಟ್. ಒಂದ್ ಕಡೆ ಓಂ ನೋಡಿದೆ ನಾನು. ಇಟ್ ಇಸ್ ರಿಟನ್ ಆನ್ ದ ರಾಕ್. ರಿಟನ್ ಅಂದ್ರೆ ನಾಟ್ ದಟ್ ಯಾರು ಹೋಗಿ ಬರೆಯಕ್ಕಾಗಲ್ಲ, ಅದು ಎಲ್ಲೋ ಇದೆ ಅದು, ಬಟ್ ಓಂ ಇದೆ ಅಲ್ಲಿ. I was blessed to see that. I took a photo. So it proves that Alida Reshiva and Parvati anadu, it proved. There are many other instances. Seri anta hego hat bitvi almost. Time nodaku alli shakti illa ashtu, it's tiring. Hattovaga Gauri Kundatra bandvi. This is after probably 10-12 hours of climbing. ಇನ್ ಬಿಟ್ವೀನ್ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಆಯ್ತು, ಆಕ್ಸಿಜನ್ ತಗೊಂಡ್ವಿ. ನಮ್ ಜೊತೆ ಬಂದವರೆಲ್ಲ ಸ್ವಲ್ಪ
2: ಸಿಲಿಂಡರ್
3: ಚಿಕ್ಕ ಚಿಕ್ಕ ಕ್ಯಾನ್ಸ್, ತುಂಬಾ ಚಿಕ್ಕ ಕ್ಯಾನ್ಸ್, ಯು ಟೇಕ್ ಇಟ್. ಅದೇನ್ ನಂಗೇನು ಯೂಸ್ಫುಲ್ ಅನಿಸ್ಲಿಲ್ಲ, ಫ್ಯೂ ಮಿನಿಟ್ಸ್ ಚೆನ್ನಾಗಿದೆ, ಆಮೇಲೆ ಇಟ್ಸ್ ಯು ಬ್ಯಾಕ್ ಟು. ನಮ್ ಜೊತೆ ಬಂದವರೆಲ್ಲ ಸ್ವಲ್ಪ ಆಕ್ಸಿಜನ್ ತುಂಬಾನೇ ಯೂಸ್ ಮಾಡಿದ್ರು, ಅವರೆಲ್ಲ ಸ್ವಲ್ಪ ಕೂತ್ಕೊಂಡು ಬಂದ್ರು. ಸೊ ಪ್ರಾಬಬ್ಲಿ ನನ್ನ ಡಾನ್ಸ್ ಸ್ಟ್ರೆಂತ್ ಏನ್ ಗೊತ್ತಿಲ್ಲ, ನನ್ನ ಪಾಡಿಗೆ ನಾನು ಮುಂದೆ ಹೋಗ್ಬಿಟ್ಟೆ. ಹೋದಾಗ ಗೌರಿ ಕುಂಡ ಹತ್ರ ಹೋದ್ವಿ. ಅಷ್ಟು ಬ್ಲೂ ವಾಟರ್ ನನ್ನ ಲೈಫ್ ಅಲ್ಲಿ ನಾನು ನೋಡೇ ಇಲ್ಲ. ಬ್ಲೂ ಅಂದ್ರೆ ಟರ್ಕಾಯ್ಸ್ ಬ್ಲೂ ದ ವಾಟರ್, ಅಷ್ಟು ಬ್ಯೂಟಿಫುಲ್ ವಾಟರ್. ಅದೊಂದು ಪಾಂಡ್ ತರ ಇದೆ. ಸೊ ನಿಮ್ ಕತೆ ಗೊತ್ತಿರ್ಬೇಕಲ್ಲ, ದಟ್ಸ್ ವೇರ್ ಗಣೇಶ ವಾಸ್ ಗಿವನ್ ಬರ್ತ್, ಪಾರ್ವತಿದು. ಸೊ ಅಲ್ಲೇ ಪಾರ್ವತಿ ಬಂದು ಸ್ನಾನ ಮಾಡ್ತಾರೆ, ಅಲ್ಲಿ ಗಣೇಶ ಫಾರ್ಮ್ ಆಗಿದ್ದಲ್ಲಿ ಅವ್ರ ಗಣೇಶನ್ ನೆಕ್ ಕಟ್ ಮಾಡಿ ಆಮೇಲೆ ಎಲಿಫೆಂಟ್ ತಂದು ಎಲ್ಲ ಅಲ್ಲೇ ನಡೆದಿರೋ ಕತೆ. ಅಂಡ್ ಯು ಕ್ಯಾನ್ ಸಿ ದಟ್ ದಿಸ್ ಇಸ್ ಸಮಥಿಂಗ್ ವೆರಿ ಸ್ಪೆಷಲ್. ನಾನು ಎಷ್ಟೋ ಲೇಖಗಳು ನೋಡಿದ್ದೀನಿ, ಈ ಟರ್ಕಾಯ್ಸ್ ಬ್ಲೂ ನಾನು ಎಲ್ಲೂ ನೋಡಿಲ್ಲ. ಅಂಡ್ ಯು ಕಾಂಟ್ ಸಿ ಒಂದ್ ಸ್ಮಾಲ್ ಪೀಸ್ ಆಫ್ ಡರ್ಟ್ ಕೂಡ ಅಲ್ಲಿ ನೋಡಕ್ಕಾಗಲ್ಲ. ಬಟ್ ಯು ಕಾಂಟ್ ಗೋ ಡೌನ್, ಇವಾಗ ಸ್ಟಾಪ್ ಮಾಡಿದ್ದಾರೆ. ದಟ್ ವಾಸ್ ಅನ್ ಅಮೇಝಿಂಗ್ ಗೌರಿ ಕುಂಡ್, ಗೌರಿದು ಕುಂಡ್. So that was an amazing experience. Dance al tumba sathi choreograph martivi how Ganesha was formed and all kathe, but to see it live, it felt like Ganesha was there. It's a belief, and when you believe something adu, you see it. It was an amazing experience. But best part andre 10 nimisha tirga shuru aitu, ಆ ಸ್ಪಾಟ್ ಅಲ್ಲಿ ನಾನು ಅಲ್ಲಿಂದ ನೀವು ಕೆಳಗಡೆ ಇಳಿಬೇಕು. ಸೊ ದಿಸ್ ಇಸ್ ಅಪ್ ಕಂಪ್ಲೀಟ್ಲಿ ಅಪ್ ಫಾರ್ 12 hours, 18,000 ಫೀಟ್ ಹೈ ಇದೆ ಅದು ಗೌರಿಕುಂಡ್. ಅಲ್ಲಿಂದ ನೆಕ್ಸ್ಟ್ ಯುವರ್ ಜರ್ನಿ ಇಸ್ ಡೌನ್. ಸೊ ಇದೇನಂದ್ರೆ ಲೈಫ್ ಅಲ್ಲಿ ಟೀಚರ್ಸ್ ದಟ್ ಟು ಕಮ್ ಅಪ್ ಇನ್ ಲೈಫ್ ಯು ರಿಯಲಿ ಹ್ಯಾವ್ ಟು ವರ್ಕ್ ಹಾರ್ಡ್, ರೈಟ್? ಸಕ್ಸಸ್ ಡಸಂಟ್ ಕಮ್ ಈಸಿಲಿ ಅನ್ನೋದನ್ನ ಇಟ್ ಟೀಚಸ್ ಯು. ಯು ಹ್ಯಾವ್ ಟು ವರ್ಕ್ ಎಕ್ಸ್ಟ್ರೀಮ್ಲಿ ಹಾರ್ಡ್. ದಿಸ್ ಇಸ್ ಡೋಲ್ಮಾಲ ಪಾಸ್ ಅಂತ ಜಾಗದ ಹೆಸರು. ಆ ಟೈಮಲ್ಲಿ ಹೊರಟಾಗ ಒಂದೇ ಟೈಮಲ್ಲಿ ಐ ಸಾ 5 ವೆದರ್. ಸೊ ಗಾಳಿ ಇತ್ತು, ಮಳೆ ಇತ್ತು, ಹೇಲ್ ಸ್ಟಾಮ್ ಇತ್ತು, ಮಂಜಿತ್ತು, ಕೋಲ್ಡ್ನೆಸ್ ಇತ್ತು. ಒನ್ ಟೈಮ್ ನನ್ನ ಲೈಫಲ್ಲಿ ನೋಡಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅಟ್ ದ ಸೇಮ್ ಟೈಮ್ 5 ವೆದರ್ಸ್ ಟುಗೆದರ್. ಸೊ ಇದನ್ನೆಲ್ಲ ತಡ್ಕೊಂಡು ಯು ಹ್ಯಾವ್ ಟು ಕಮ್ ಡೌನ್. ಯು ಅಲ್ಲಿ ನಿಂತ್ಕೊಂಡು ಹರಟೆ ಹೊಡ್ಕೊಂಡು ನಿಂತ್ಕೊಳ್ಳೋ ಆಪರ್ಚುನಿಟಿ ಇಲ್ಲ, ಬಿಕಾಸ್ ನೆಕ್ಸ್ಟ್ ಇಸ್ ಅನ್ ಅದರ್ 13 or 14 ಕಿಲೋಮೀಟರ್ಸ್, ಕೆಳಗಡೆ ಇಳಿಬೇಕು. ಸೊ ನಾನು ಅಂದ್ಕೊಂಡೆ ಹತ್ತು ಬಿಟ್ವಿ ಇಳಿಯೋದು ಈಸಿ ಅಂತ. ಓ ಮೈ ಗಾಡ್, ಇಳಿಯೋದು ಹತ್ತೋಗಿಂತ ಡಬಲ್ ಕಷ್ಟ, ಬಿಕಾಸ್ ಅಲ್ಲಿ ದೇರ್ ಇಸ್ ನೋ ಪಾತ್, ಎಲ್ಲ ರಾಕ್ಸ್, ಅಂಡ್ ಬಿಕಾಸ್ ಮಳೆ ಬಂದಿರೋದ್ರಿಂದ ಸಾಯಿಲ್ ಎಲ್ಲ ತುಂಬಾ ಜಾರತ್ತೆ. ಇಫ್ ಯು ವಾಕ್ ಇಟ್ಸ್ ಸ್ಲಿಪರಿ. ಸೊ ನಾನು ನನ್ನ ಪೋರ್ಟರ್ ಹೇಳಿದೆ, ನನ್ನ ಕೈ ಹಿಡ್ಕೋ, ನನ್ನ ಎಳ್ಕೊಂಡು ಹೋಗು, ಬಿಕಾಸ್ ಐ ವಾಸ್ ಹಾಫ್ ಡೆಡ್. ನನಗೆ ಐ ಹ್ಯಾಡ್ ನೋ ಮೋರ್ ಎನರ್ಜಿ ಆರ್ ಸ್ಟ್ರೆಂತ್ ಆರ್ ದ ವಿಲ್ ಪವರ್ ಟು ಗೋ ಡೌನ್. ಐ ಜಸ್ಟ್ ಗೇವ್ ಇನ್ ಟು ಗಾಡ್. ಐ ಸೆಡ್ ಏನಾದ್ರೂ ಮಾಡ್ಕೋ, ಅವನ್ನ ಕೈ ಹಿಡ್ಕೊಂಡೆ ನಾನು. ಆಲ್ಮೋಸ್ಟ್ ಹಾಫ್ ಡೆಡ್ ಬಾಡಿನ ಕರ್ಕೊಂಡು ಹೋಗೋ ತರ ನನ್ನ ಕರ್ಕೊಂಡು. ಇಟ್ ಇಸ್ ದಟ್ ಹಾರ್ಡ್ ಟು ಗೆಟ್ ಡೌನ್. ಇಟ್ಸ್ ನಾಟ್ ಅನ್ ಈಸಿ ಟ್ರ್ಯಾಕ್, ಅಂಡ್ ದಟ್ ಇಸ್ ಅರೌಂಡ್ 4 to 6 ಅವರ್ಸ್ ವಾಕಿಂಗ್ ಡೌನ್. ಮುಗಿಯತ್ತಾ ಅನ್ನೋ ಅಷ್ಟರಲ್ಲಿ ಅದು ಮುಗಿತಾನೆ ಇಲ್ಲ, ಬರ್ತಾನೆ ಇದೆ, ಹೋಗ್ತಾನೆ ಇದೆ. ದೇರ್ ಇಸ್ ನೋ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್ ಅನ್ನೋ ತರ, ಯು ಜಸ್ಟ್ ಕೀಪ್ ಗೋಯಿಂಗ್. ಬಟ್ ಈ ಇದರಲ್ಲಿ ವಾಟ್ ಐ ಫೌಂಡ್ ಇಸ್ ಯುವರ್ ಫೋಕಸ್ ಬಿಕಮ್ಸ್ ಮೋರ್ ಆನ್ ಯುವರ್ ವಾಕಿಂಗ್ ದನ್ ಸೀಯಿಂಗ್ ಗಾಡ್. ಸೊ ದಟ್ಸ್ ವೇರ್ ಐ ಫೆಲ್ಟ್ ನಾವು ಪ್ರಾಪರ್ ವೆದರ್ ಅಲ್ಲಿ ಹೋಗ್ಬೇಕು. ಮಳೆ ಟೈಮ್ ಅಲ್ಲಿ ಹೋದ್ರೆ ನೀವು ಎಲ್ ನಡೆಯೋದು, ಎಲ್ ಕಾಲಿಡೋದು, ಎಲ್ ಜಾರ್ ಬೀಳ್ತೀರಾ, ಅದೇ ಗಮನದಲ್ಲಿದೆ ಅವ್ರದ್ದು. ಯು ಕಾಂಟ್ ಲುಕ್ ಅರೌಂಡ್ ಅಂಡ್ ಎಂಜಾಯ್, ಬಿಕಾಸ್ ಅಷ್ಟು ಮಳೆ. ಅಂಡ್ ಆ ರೈನ್ ಕೋಟ್ ಅಂತೂ ಪೂರ್ತಿ ಕವರು, ಏನು ಕಾಣೋದೇ ಇಲ್ಲ, ಬ್ಲಿಂಕರ್ಸ್ ತರ ಇದೆ ಹಾರ್ಸ್ ಹಾಕದಂಗೆ. ಸೊ ಓನ್ಲಿ ಫ್ರಂಟ್ ಕಾಣುತ್ತೆ ಚೂರು. ಸೊ ಐ ಫೀಲ್ ಯಾರಾದ್ರೂ ಹೋಗ್ಬೇಕು ಪ್ಲಾನ್ ಇತ್ತು ಅಂದ್ರೆ ಶುಡ್ ನಾಟ್ ಟ್ರಾವೆಲ್ ಇನ್ ರೈನಿ ಸೀಸನ್. ಬೆಸ್ಟ್ ನಾನು ಹೇಳ್ದಂಗೆ ಮೇ, ಜೂನ್, ಜುಲೈ, ಐ ಥಿಂಕ್ ಅಕ್ಟೋಬರ್ ದೇ ಕ್ಲೋಸ್, ಐ ಥಿಂಕ್, ಸರಿ ಗೊತ್ತಿಲ್ಲ, ಅಕ್ಟೋಬರ್ ಟು ಏಪ್ರಿಲ್ ದೇ ಕ್ಲೋಸ್. ಸೊ ಅದಕ್ಕೆ ಮೊದಲು ಹೋಗ್ಬೇಕು. ಸೊ ಅವಾಗ ಈ ಫ್ಲಡ್ಸ್ ಎಲ್ಲಾನು ಅವಾಯ್ಡ್ ಮಾಡ್ಬೋದು. ಸರಿ ಅಂತ 6 hours ಕೆಳಗಿಳಿದ್ವಿ, ಕಷ್ಟಪಟ್ಕೊಂಡು ಇಳಿದ್ವಿ. ಸಮ್ ಐ ಮ್ಯಾನೇಜ್ ಟು ಗೋ ಅಂಡ್ ಸಿಟ್ ಬೇಸ್ ಕ್ಯಾಂಪ್ ಅಲ್ಲಿ ಹೋದ್ವಿ. ಅಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲ ಟೈರ್ಡ್ ಆಗಿ ಬರ್ತಾರೆ, ಒಂದು ಬಸ್ ಇದೆ ಅಂಡ್ ಇಟ್ಸ್ ನಾಟ್ ಫ್ರೀ, ಇಟ್ಸ್ 500 ಲೋಕಲ್ ಕರೆನ್ಸಿ ಅವ್ರದ್ದು. ಸೊ ಐ ಥಿಂಕ್ ಯು ಡಿವೈಡ್ ದಟ್ ಬೈ 5 ಆಸ್ಟ್ರೇಲಿಯನ್ ಸಮಥಿಂಗ್ ಲೈಕ್ ದಟ್, $50. ಬಟ್ ಯು ಆರ್ ಅಟ್ ಹೆಂಗಂದ್ರೆ ಯು ಆರ್ ಅಟ್ ಒನ್ ಪಾಯಿಂಟ್ ವೇರ್ ಯು ಡೋಂಟ್ ಮೈಂಡ್ ಇವನ್ ಗಿವಿಂಗ್ $5,000 ಟು ಗೋ ಬ್ಯಾಕ್ ಟು ಯುವರ್ ಅಕಾಮಿಡೇಷನ್. ಯಾಕಂದ್ರೆ ಯು ಆರ್ ಝೀರೋ ಡೌನ್. ಸೊ ದಿಸ್ ಇಸ್ ಅ ಲೆಸನ್ ಇನ್ ಲೈಫ್ ದಟ್ ಹತ್ತೋದ್ ಕಷ್ಟ, ಬಟ್ ಅಕ್ಸೆಪ್ಟಿಂಗ್ ಡಿಫೀಟ್ ಅಂಡ್ ಕಮಿಂಗ್ ಡೌನ್ ಇಸ್ ಮಚ್ ಮೋರ್ ಹಾರ್ಡರ್ ದನ್ ಸಕ್ಸಸ್. ಫಾಲಿಂಗ್ ಡೌನ್ ಟು ಝೀರೋ, ಗ್ರೌಂಡ್ ಝೀರೋ, ಇಸ್ ಮಚ್ ಮೋರ್ ಹಾರ್ಡರ್ ದನ್ ಸಕ್ಸಸ್. ಸೊ ನಾನು ಐ ವಿಶ್ಡ್ ದಟ್ ಸಾಗರಿಕಾ ವಾಸ್ ವಿತ್ ಮೀ, ದಿಸ್ ವುಡ್ ಹ್ ಬೀನ್ ಅ ಗ್ರೇಟ್ ಲರ್ನಿಂಗ್ ಫಾರ್ ಹರ್, ಬಿಕಾಸ್ ಈ ಮಕ್ಕಳೆಲ್ಲ ದೇ ಹ್ಯಾವ್ ಎವ್ರಿಥಿಂಗ್ ಇನ್ ಅಬಂಡೆನ್ಸ್ ಇಲ್ಲಿ, ದೇ ಹ್ಯಾವ್ ಏನು ಕಮ್ಮಿ ಇಲ್ಲ, ಎಲ್ಲ ಈಸಿಯಾಗಿ ಸಿಗತ್ತೆ. ಅಲ್ಲಿ ಬಂದು ದೇ ವಿಲ್ ನೋ ರಿಯಾಲಿಟಿ ಆಫ್ ಲೈಫ್, ದಿಸ್ ಇಸ್ ಲೈಫ್ ಅನ್ನೋದು ಅವ್ರು ಕಲ್ತ್ಕೊಳ್ತಾರೆ. ಸರಿ, ಬೇಸ್ ಕ್ಯಾಂಪ್ ಬರೋ ಅಷ್ಟೊತ್ತಿಗೆ 6 hours ಸಾಯಂಕಾಲ. ನಾವು ಹೊರಟಿದ್ದು 5 hours ಬೆಳಗ್ಗೆ, ನಿಮ್ಗೆ ಟೈಮ್ ಹೋಗೋದು ಗೊತ್ತಿಲ್ಲ, ಸನ್ಸೆಟ್ ಆಗೋದು ಗೊತ್ತಿಲ್ಲ, ಎವ್ರಿಥಿಂಗ್ ಇಸ್ ಜಸ್ಟ್ ಮಾಯಾ. ಯು ಡೋಂಟ್ ನೋ, ಇಲ್ ವಿ ನೋ ರೈಟ್, ಇವಾಗ ನಾವು ಮಾತಾಡ್ತಿದೀವಿ ಕತ್ಲೆ ಆಗಿದೆ ಅನ್ನೋದು ಗೊತ್ತಿದೆ, ಅಲ್ಲಿ ಏನು ಗೊತ್ತಿಲ್ಲ. ಇಳಿದ್ವಿ, ಅವನು ಬಸ್ ಅಲ್ಲಿ ಕರ್ಕೊಂಡು ಆಲ್ಮೋಸ್ಟ್ ಹಾಫ್ ಡೆಡ್. ಏನ್ ನಮ್ಮಅಮ್ಮ ಹೇಳಿದೆ, ಬೆಂಡೆಕಾಯಿ ಫ್ರಿಡ್ಜ್ ಅಲ್ಲಿ ಎಲ್ಲ ಡ್ರೈ ಆಗಿರ್ತಲ್ಲ, ಆತರ ಇದ್ದೆ ನಾನು ಫೀಲಿಂಗ್. ಸರಿ ಅಂತ ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋದ್ಮೇಲೆ ಏನ್ ಸ್ಟ್ರೆಂತ್, ಏನು ಇಲ್ಲ, ತಿನ್ನಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನು ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ, ಬಿಕಾಸ್ ಪೇನ್, ಬಾಡಿ ಈಸ್ ಸೋ ಟೈರ್ಡ್. ಒಂದ್ ಕಡೆ ಅಂತ ಪಾಯಿಂಟ್ ಮಾಡಕ್ ಆಗಲ್ಲ ಪೇನ್ ಇದೆ ಅನ್ನೋದು. ಸರಿ ಅಂತ ಹೆಂಗೋ ಶವರ್ ತಗೊಳಕ್ ಆಗಲ್ಲ ಫ್ರೆಶ್ ಆಗಕ್ಕೆ. ಸರಿ ಅಂತ ಮಲ್ಕೊಂಡು ರೂಮ್ ಅಲ್ಲಿ. ನೆಕ್ಸ್ಟ್ ಡೇ ತುಂಬಾ ಈಸಿ ಅಂದ್ರು, ಥರ್ಡ್ ಡೇ ತುಂಬಾ ಈಸಿ, ಜಸ್ಟ್ 12 kilometers walking ಅಂದ್ರು. ಬಿಕಾಸ್ ಯು ಆರ್ ಸೋ ಟೈರ್ಡ್ ಎರಡನೇ ದಿನ, ತಿರ್ಗಾ ಸ್ಟಾರ್ಟ್ ಮಾಡಕ್ಕೆ ಥರ್ಡ್ ಡೇ ಇಸ್ ನಾಟ್ ಈಸಿ. ಶುರು ಮಾಡಿದ್ವಿ ಬೆಳಗ್ಗೆ ಏನ್ 5 ಗಂಟೆ, ಬಿಕಾಸ್ ಇಟ್ಸ್ ಓನ್ಲಿ ಹಾಫ್ ಅ ಡೇ. ಹಾಫ್ ಅ ಡೇ ಕೂಡ ಅಲ್ಲ, 10:00 ಯು ಆರ್ ಡನ್. ವಿ ಸ್ಟಾರ್ಟ್ ಅರೌಂಡ್ 5:30 ಬಟ್ 10:30 ಯು ಆರ್ ಡನ್ ಟು ಆಕ್ಚುಲಿ ಸ್ಟಾರ್ಟ್ ಗೋಯಿಂಗ್ ಬ್ಯಾಕ್. ಪರಿಕ್ರಮ ಮುಗಿಸ್ಕೊಂಡು ಅಲ್ಲಿಂದ ಶುರು ಮಾಡಿದ್ವಿ. ಅಗೇನ್ ಅಪ್ ಅಂಡ್ ಡೌನ್, ಇಟ್ಸ್ ನಾಟ್ ಅ ಸ್ಟ್ರೇಟ್ ಪೀಸ್ ಆಫ್ ಲ್ಯಾಂಡ್, ಈಸಿ ಇಲ್ವೇ ಇಲ್ಲ. ಅಂಡ್ ಇಲ್ಲಿಂದ ತುಂಬಾ ಜನ ಹೇಳ್ತಾ ಇದ್ರು ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕು, ಯು ಹ್ಯಾವ್ ಟು ಪ್ರಾಕ್ಟಿಸ್ ಅ ಲಾಟ್ ಆಫ್ ವಾಕಿಂಗ್, ಅ ಲಾಟ್ ಆಫ್. ನಾನು ಏನೂ ಇಲ್ಲ, ಬಿಕಾಸ್ ನನ್ನ ಪ್ರಾಕ್ಟಿಸ್ ಎಲ್ಲ ಚಂದ್ರಲೇಖಲ್ ಹೋಯ್ತು. ಲಾಸ್ಟ್ 6 months ನಂಗೆ ಟೈಮ್ ಇಲ್ಲ, ಏನೂ ಇಲ್ಲ. ಬಟ್ ದಟ್ ವಾಸ್ ಆಲ್ಸೋ ಹಾರ್ಡ್. ಹೆಂಗೋ ಹತ್ಕೊಂಡು ವಿ ಕಂಪ್ಲೀಟೆಡ್ ದ ಜರ್ನಿ. ನಂದು ಆಕ್ಚುಲಿ 2-3 ವಿಡಿಯೋ ಇದೆ. ನಂದು ಏನಾಯ್ತು, ಅಲ್ಲಿ ಸಿಗ್ನಲ್ ಪ್ರಾಬ್ಲಮ್. ರೋಮಿಂಗ್ ಅಲ್ಲೂ ಇದ್ದೆ ನಾನು, ಲೋಕಲ್ ಸಿಮ್ ಕಾರ್ಡು ಇತ್ತು, ಎಲ್ಲ ಇತ್ತು, ಬಟ್ ಸ್ಟಿಲ್ ಸಿಗ್ನಲ್ ಪ್ರಾಬ್ಲಮ್. ಸೊ ನಾನು ಏನ್ ಮಾಡಿದ್ದೆ, ನಾನು ಫಸ್ಟ್ ಡೇ ಒಂದು ಯಮದ್ವಾರದ್ದು ವಿಡಿಯೋ ಹಾಕಿದ್ದೆ ನಾನು. ಸೊ ಐ ಸೆಡ್ ರಸಿಕಾದು, ಯು ನೋ, ದಿಸ್ ಇಸ್ ಮೈ ಗಿವಿಂಗ್ ಬ್ಯಾಕ್ ಟು ದ ಕಮ್ಯುನಿಟಿ ಅಂಡ್ ದೇವ್ರ ದಯಿಂದ ಐ ಗಾಟ್ ಆಲ್ ದಿಸ್ ಡಾನ್ಸ್ ಫಾರ್ಮ್ ಅಂತ ಹೇಳಿ ಎಲ್ಲ ಬ್ಯೂಟಿಫುಲ್ ವಿಡಿಯೋ ಅಂತ ಹಾಕಿದೆ. 2-3 ವಿಡಿಯೋ ನಾನು ಹಾಕ್ಲಿಲ್ಲ, ಹಾಕ್ಲಿಲ್ಲ. ರೀಸನ್ ಬೀಂಗ್, ನಂಗೆ ಸಿಗ್ನಲ್ ಇಲ್ಲ ಅಂಡ್ ಅಪ್ಲೋಡ್ ಮಾಡಕ್ಕೆ ಯು ನೀಡ್ ಅ ಲಾಟ್ ಆಫ್ ಡಾಟಾ. ಸೊ ಇಲ್ಲ. ಸೊ ನಂಗೆ 3 ನಂಗೆ ಐ ವಾಸ್ ವೆರಿ ಸಿಕ್, ವೆರಿ ವೆರಿ ಸಿಕ್. ಬ್ರೀದಿಂಗ್ ಮಾಡಕ್ ಆಗ್ಲಿಲ್ಲ, ಅಷ್ಟು ನಾಸ್ಟ್ರಲ್ ಫುಲ್ಲಿ ಕ್ಲೋಸ್ಡ್. ಐ ಕುಡ್ ಫೀಲ್ ರೈಟ್ ಅಪ್ ಟಿಲ್ ಬಿಲೋ ಮೈ ಥ್ರೋಟ್ ಕಂಜೆಷನ್. ಇಷ್ಟು ವರ್ಷ ನಾನು ಯಾವತ್ತೂ ಐ ಹವ್ ನೆವರ್ ಬೀನ್ ಸಿಕ್. ಲೈಕ್ ಇಲ್ಲಿ 25 ಇದ್ದೀನಿ, ವಿಂಟರ್ ಎಲ್ಲ ಎಷ್ಟೋ ನೋಡಿದೀವಿ ಇಲ್ಲಿ. ಐ ಹವ್ ನೆವರ್ ಬೀನ್ ಸಿಕ್, ಬಟ್ ದಿಸ್ ವಾಸ್ ದ ಫಸ್ಟ್ ಟೈಮ್ ಐ ಹವ್ ಬೀನ್ ದಟ್ ಸಿಕ್. ಜ್ವರ, ಬಾಡಿ ಪೇನ್ ಎಲ್ಲ ಇತ್ತು. ಸರಿ ಅಂತ ಕಂಪ್ಲೀಟ್ ಮಾಡಿ ಬಸ್ ಬಂತು. ದೇ ವಿ ಸ್ಟಾರ್ಟೆಡ್ ಅ ಜರ್ನಿ ಬ್ಯಾಕ್. ಜರ್ನಿ ಬ್ಯಾಕ್ ಅಂಡ್ ದೇ ಸೆಡ್ ಎಲ್ಲೆಲ್ಲಿ ಹೋಗೋಣ ಅಂತ ವಾಪಸ್ ಡಿಸೈಡ್ ಮಾಡಿದಾಗ ಸಾಗಾಗೆ ಹೋಗೋಣ ಅವತ್ತು ಅಂತ ಡಿಸೈಡ್ ಮಾಡಿದ್ವಿ. ಅದು ಬಂದು ದಟ್ಸ್ ಅಗೇನ್ ಅ ಲಾಂಗ್. ಆಕ್ಚುಲಿ ಇಲ್ಲ, ಸಾಗಾ ಮೊದಲು ಇನ್ನೊಂದು ಜಾಗ ಇದೆ, ಮರ್ತೆ ಹೋದೆ. ದಟ್ ವಾಸ್ ಓನ್ಲಿ 2 hours. ಅಲ್ಲಿ ಮುಗಿಸ್ಕೊಂಡು ಸ್ಟ್ರೈಟ್ ಸಾಗಾಗ ಹೊರಟ್ಬಿಡೋಣ, 14 hours ಸ್ಟಾಪ್ ಮಾಡೋದು ಬೇಡ. ಸರಿ ಅಂತ 14 hours ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು, ಟಯರ್ಡ್ ಎಲ್ರು. ಸೊ ಒಪಿನಿಯನ್ ಕೊಡೋಕ್ಕೂ ಯಾರಿಗೂ ಶಕ್ತಿ ಇಲ್ಲ, ಡಿಬೇಟ್ ಮಾಡೋಕ್ಕೂ ಶಕ್ತಿ ಇಲ್ಲ. ಸರಿ ಅಂತ ಹೊರಟ್ಬಿಟ್ವಿ. ಸೇಮ್ ಊಟದ ಪ್ರಾಬ್ಲಮ್. ಅವ್ರು ಕುಕ್ ಬರ್ತಾನೆ ಪಾಪ, ಅವನ್ ಕೈಲ ಆದಷ್ಟು ಅವ್ನು ಮಾಡ್ದ ಅವನು. ದಟ್ ವಾಸ್ ದ ಲಾಸ್ಟ್ ಟೈಮ್ ಈ ಕುಕ್ಡ್ ಇನ್ ಹಿಸ್ ಲೈಫ್. ಐ ವಿಲ್ ಕಮ್ ಬ್ಯಾಕ್ ಟು ಇಟ್. ಸರಿ ಅಂತ ಹೋದ್ವಿ. ವಿ ರೀಚ್ಡ್, ವಿ ಪಾಸ್ಡ್ ಟಿಬೆಟ್. ಇಮಿಗ್ರೇಷನ್ ಬಂದ್ವಿ. ಇಮಿಗ್ರೇಷನ್ ಅಲ್ಲಿ ನಮ್ ಜೊತೆ ಒಂದು 100 ಏಷ್ಯಾ ಗ್ರೂಪು, ನಾವುಗಳು, ಆಮೇಲೆ ಮಿಕ್ಕಿದ ಜನರು, ತುಂಬಾ ಜನ ಇದ್ರು.
10: ಯಾವ ದಿನ?
3: ದಿಸ್ ಇಸ್ ಆಫ್ಟರ್ ದ ಪರಿಕ್ರಮ, 2 ಆದ್ಮೇಲೆ. ವಿನ್ ವಿ ಕಮಿಂಗ್ ಬ್ಯಾಕ್, ಮೂರ್ ದಿನ ಇಸ್ ಪರಿಕ್ರಮ,
10: ಎರಡು
3: ಆಲ್ಮೋಸ್ಟ್ 1.5 ಅಂತ.
10: ಬಟ್ ಯು ರಿಮೆಂಬರ್ ವಾಟ್ ಡೇಟ್ ದಿಸ್ ವಾಸ್?
3: ದಿಸ್ ವಾಸ್ ಆನ್ ಅ ಸಂಡೇ, ಐ ಥಿಂಕ್ ಸ್ಯಾಟರ್ಡೇ ಆರ್ ಸಂಡೇ. ದಿಸ್ ಇಸ್ ಜಸ್ಟ್ ಬಿಫೋರ್ ದ ಫ್ಲಡ್ಸ್ ಹಿಟ್. ಐ ಥಿಂಕ್ ಸ್ಯಾಟರ್ಡೇ, ಇಫ್ ಐ ಆಮ್ ರೈಟ್. ಅಲ್ಲಿ ಹೋದಾಗ ನಿಮ್ಗೆ ಡೇಟ್ ಏನು ಜ್ಞಾಪನೆ ಇರಲ್ಲ. ಸರಿ ಅಂತ ಇಮಿಗ್ರೇಷನ್ ಬಂದ್ವಿ. ಇಮಿಗ್ರೇಷನ್ ಅಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಟೈಮ್, 9:05 ವಿರ್ ದೇರ್ ಅದೇ ಇಮಿಗ್ರೇಷನ್. ಇಮಿಗ್ರೇಷನ್ ಅಲ್ಲಿ ಮುಗಿಸ್ಕೊಂಡ್ವಿ. ನಮ್ ಜೊತೆ ತುಂಬಾ ಜನ ಕನ್ನಡದವ್ರು ಇದ್ರು, ಬ್ಯಾಂಗ್ಳೂರಿಂದ ಬಂದಿದ್ರು, ಈಶಾ ಗ್ರೂಪ್ ಅವರು. ಮಾತಾಡ್ತಾ ಇದ್ವಿ, ಎಲ್ಲ ಆಯ್ತು. ಇಮಿಗ್ರೇಷನ್ ಮುಗಿಸ್ಕೊಂಡು ವಿ ಕ್ರಾಸ್ಡ್ ದ ಬಾರ್ಡರ್. ಅಲ್ಲಿ ಹೋದಾಗ ಅವ್ರು ಹೇಳಿದ್ರು, ನೀವು ಕ್ರಾಸ್ ಮಾಡಕ್ ಆಗಲ್ಲ, ಲ್ಯಾಂಡ್ ಸ್ಲೈಡ್ ಶುರುವಾಗಿದೆ. ದಿಸ್ ಇಸ್ ಆಫ್ಟರ್ ಇಮಿಗ್ರೇಷನ್, ರೈಟ್ ಆಫ್ಟರ್ ಇಮಿಗ್ರೇಷನ್. This is where the floods actually started. Same place. Now, starting a lane problem, I thought, landslide. Same spot.
2: Okay. Mm.
3: But this time, tumba bad. So, illa uta maadkondu hogi, lunch, 10 gantege lunch. Option illa. Seri, enta eno uta maadkondu. Uta maadde, nan uta maadadmele, solpot aadmele, nange suffocation jaasti aayitu. Because kaiyalli, the tablets were not helping me. I think I needed antibiotics. Because it was very, very bad. ಸಫಕೇಶನ್ ಜಾಸ್ತಿ ಆಯ್ತು. ಊಟ ಮುಗಿಸಿದ ತಕ್ಷಣ ನಾನು ಫೇಂಟ್ ಆಗಿ ಬಿದ್ದ್ಬಿಟ್ಟೆ. ಅಂಡ್ ಫೇಂಟ್ ಆಗಿ ಬಿದ್ದಿದ್ ಬಂದು ಕಾಂಕ್ರೀಟ್ ಫ್ಲೋರಿಂಗ್, ತಲೆ ಬೇರೆ ಹೊಡ್ಕೊಂಡೆ. ಸೊ ನಮ್ ಜೊತೆ ಇರೋರೆಲ್ಲ ಏನ್ ಮಾಡೋದು ಗೊತ್ತಿಲ್ಲ, ಮೆಡಿಕಲ್ ಹೆಲ್ಪ್ ಇಲ್ಲ, ಮೆಡಿಸಿನ್ಸ್ ಇಲ್ಲ ಕೈಯಲ್ಲಿ, ಏನ್ ಪ್ಯಾರಾಸಿಟಮಾಲ್, ನ್ಯೂರೋಸ್ಪಿನ್, ಏನು ಹೆಲ್ಪ್ ಮಾಡಲ್ಲ. ಆಕ್ಸಿಜನ್ ಕ್ಯಾನ್ಸ್ ಎಲ್ಲ ನಾವು ದಾನ ಮಾಡಿ ಬಂದ್ವಿ. ಸೊ ನಮ್ ಜೊತೆ ತುಂಬಾ ಇತ್ತು, ಕ್ಯಾನ್ಸ್ ಎಲ್ಲ ಇತ್ತು. ಸರಿ, ಮಿಕ್ಕಿದವರೆಲ್ಲ ಇದಾರಲ್ಲ ಪಾಪ, ಹೋಗ್ತಾ ಇದಾರೆ, ಅದಕ್ಕೆ ತಗೋಬೇಕು ಅಂತ ನಮ್ದೆಲ್ಲ ಹೋಟೆಲ್ ಅಲ್ಲಿ ಇನ್ನೊಬ್ಬರಿಗೆ ದಾನ ಮಾಡ್ಬಿಟ್ಟು ಬಂದ್ವಿ. ಈ ತಮಿಳ್ ಗ್ರೂಪ್ ಇನ್ನೊಂದು ಗ್ರೂಪ್ ಬಂದಿತ್ತು, ಎಲ್ಲ ಕೊಟ್ಬಿಟ್ವಿ. ಸೊ ಆಕ್ಸಿಜನ್ ಕ್ಯಾನು ಇಲ್ಲ ನಮ್ ಕೈಯಲ್ಲಿ. ಸರಿ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಐ ವಾಸ್ ಅನ್ಕಾನ್ಶಿಯಸ್. ನನ್ ಜೊತೆ ಬಂದವರೆಲ್ಲ ದೇ ಟ್ರೈಂಗ್ ಟು ಡೂ ಸಮಥಿಂಗ್, ಗಾಳಿ ಬೇಕಾಗಿತ್ತು, ಹ್ಯೂಮಿಡಿಟಿ ಸ್ಟಾರ್ಟ್ ಆಯಿತು. ಒನ್ಸ್ ಯು ಕ್ರಾಸ್ ಟಿಬೆಟ್ ಬಾರ್ಡರ್ ಅಂಡ್ ಯು ಕಮ್ ಟುವರ್ಡ್ಸ್ ನೇಪಾಳ್, ವೆದರ್ ಚೇಂಜ್ ಆಗುತ್ತೆ. ಸೊ ಒಂದು 20 ನಿಮಿಷ ಆದ್ಮೇಲೆ ಐ ಥಿಂಕ್ ಐ ವೋಕ್ ಅಪ್. ಅಲ್ಲಿ ಈಶಾ ಗ್ರೂಪ್ ಡಾಕ್ಟರ್ ಇದ್ರು, ವೆರಿ ಯಂಗ್ ಬಾಯ್ ಹು ಹ್ಯಾಡ್ ಕಮ್ ಆಸ್ ಅ ಡಾಕ್ಟರ್ ಫಾರ್ ಈಶಾ ಗ್ರೂಪ್. ಅವನ್ ಬಂದ್ಬಿಟ್ಟು ಎಲ್ಲ ಎಲ್ಲ ಎವ್ರಿಥಿಂಗ್ ಇಸ್ ಫೈನ್, ಐ ಥಿಂಕ್ ಶಿ ಹ್ಯಾಸ್ ಅ ಬಿಟ್ ಆಫ್ ವಾಟರ್ ಇನ್ ಅವರ್ ಲಂಗ್ಸ್, ಲುಕ್ಸ್ ಲೈಕ್ ಇಟ್ ಕುಡ್ ಬಿ ಅ ನಿಮೋನಿಯಾ ಅಂತ. ಐ ಆಲ್ಸೋ ಫೆಲ್ಟ್ ಇಟ್ ವಾಸ್ ಅ ನಿಮೋನಿಯಾ ಬಿಕಾಸ್ ಮೂರು ವಾರ ಆಗಿದೆ, ಎರಡೂವರೆ ವಾರ ಆಗಿದೆ ಬಂದು ಇನ್ನೂ ನನ್ ಕಾಫ್ ಹೋಗಿಲ್ಲ. ಬಿಕಾಸ್ ಅದು ಡೀಪ್ ಕಾಫ್, ಅದು ಯು ಕ್ಯಾನ್ ಫೀಲ್ ಇಟ್ ಫ್ರಮ್ ಯುವರ್ ಲಂಗ್. ಸೊ ಬಟ್ ಇಟ್ಸ್ ಓಕೆ, ನೀವು ಅಲ್ಲಿ ವಾಪಸ್ ಕಾಠ್ಮಂಡುಗೆ ಹೋಗಿ ಆಂಟಿಬಯೋಟಿಕ್ಸ್ ತಗೊಳ್ಳಿ, ಇಲ್ಲಿ ಏನೂ ಇಲ್ಲ, ಅವ್ನ ಕೈಲೂ ಏನೂ ಇಲ್ಲ, ಹಿ ಹ್ಯಾಡ್ ವೆರಿ ಬೇಸಿಕ್ ಮೆಡಿಕೇಶನ್. ಪಾಪ ಅವ್ನು ತುಂಬಾ ಚೆನ್ನಾಗಿ ಚೆಕ್ ಮಾಡ್ದ, ಹೋಗಕ್ ಮೊದಲು ಪೂರ್ತಿ ಚೆಕ್ ಮಾಡಿ.
0: ಶ್ರೀಮತಿ ಮಂಜುಳಾ ವೆಂಕಟ್ ಅವರೊಂದಿಗೆ ಮಾಡಿದ ವಿಶೇಷ ಸಂದರ್ಶನ ಕೊನೆಯ ಭಾಗ. ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಮುಂದುವರಿಸೋಣ.
11: The ATO is very concerned to hear of tax scams where people ring up vulnerable Australians and threaten them with legal and police action if they don't immediately pay a debt. These are not calls from the ATO. If you have got a debt, we would have written to you first. If we do ring you, our staff will identify themselves and let you know how you can call us back. But if the person calling you is rude and aggressive, threatening police or legal action if you don't do something immediately, it's not the ATO. If you've got any doubts, please hang up the phone and call us back on 1800 008 540 and we'll sort the matter out.
12: Major Gregory Keane of MI5 returns in an exciting new serial, 26 Hours, on Thursday mornings at 11:30 on 2RRR 88.5 FM, your local sound to the world.
3: ತಿರ್ಗಾ ವಾಪಸ್ ಹೋಗಿ ನೋಡಿದ್ರೆ ಲ್ಯಾಂಡ್ ಸ್ಲೈಡ್, ಆ ಲ್ಯಾಂಡ್ ಸ್ಲೈಡ್ ಅಲ್ಲಿ ಫಸ್ಟ್ ಟೈಮ್ ಐ ಸಾ ಡಾನ್ಸ್ ಅಲ್ಲಿ ಮಾಡಿದೀವಿ ಲ್ಯಾಂಡ್ ಬ್ರೇಕ್ ಆಗಿರೋ ಎಕ್ಸ್ಪ್ರೆಷನ್ ಅಲ್ಲ, ಐ ಸಾ ಲ್ಯಾಂಡ್ ಬ್ರೇಕ್ ಇಂಟು ಟೂ ಫ್ರಮ್ ದ ಮೌಂಟನ್, ಬ್ರೇಕ್ ಆಗಿದೆ ಲ್ಯಾಂಡ್, ಬ್ರೇಕ್ ಆಗಿ ಎಲ್ಲ ಏನ್ ಹೇಳೋದು ರಾಕ್ಸ್ ಎಲ್ಲ ಕೆಳಗೆ ಬಂದು ಕವರ್ ಮಾಡಿ ಒಂದು ಪ್ಯಾಸೇಜ್ ತರ ಮಾಡಿದೆ ಟು ವಾಕ್, ಕೆಳಗಡೆ ಈ ಕಡೆ ನೀರು. ಅಂಡ್ ಫಸ್ಟ್ ಡೇ ನಾನು ನೋಡಿದಾಗ್ಲೂ ಅವತ್ತಿನ ನೋಡಿದಾಗ್ಲೂ ನೀರಿನ್ನು ಡಬಲ್ ಫೆರೋಷಿಯಸ್ ಆಗಿತ್ತು. ಇಷ್ಟು ಪವರ್ ನಾನು ನೀರಲ್ಲಿ ಎಲ್ಲೂ ನೋಡಿಲ್ಲ, ಎಷ್ಟೋ ಕಡೆ ನೋಡಿದೀನಿ ನೀರು. ದಿಸ್ ವಾಸ್ ಅನ್ಕಂಟ್ರೋಲಬಲ್, ಇಟ್ ವಾಸ್ ಲೈಕ್ ಶಿ ವಾಸ್ ಇನ್ ಆಂಗರ್, ಆ ತರ ಇತ್ತು ನೀರು. ಸರಿ, ಕ್ರಾಸ್ ಮಾಡಬೇಕು. ಸೊ ನಾವು ಏನ್ ಮಾಡಿದ್ವಿ, ವಿ ಥಾಟ್ ಇನಿಷಿಯಲ್ ಪ್ಲಾನ್ ಏನಿತ್ತು ಅಂದ್ರೆ ವಿಲ್ ರೆಸ್ಟ್ ಇವತ್ತು ಇಲ್ಲಿ, ಲ್ಯಾಂಡ್ ಸ್ಲೈಡ್ ಎಲ್ಲ ಸ್ವಲ್ಪ ಸರಿ ಆಗ್ಲಿ, ಒಂದ್ ದಿನ ಬಿಟ್ಕೊಂಡು ಹೋಗೋಣ ಅಂತ ಇನಿಷಿಯಲ್ ಪ್ಲಾನ್ ಇತ್ತು. ಬಿಕಾಸ್ ಐ ಫೆಲ್ ಸಿಕ್, ಐ ಥಿಂಕ್ ಒಂದು ರೀಸನ್ ಇಂದ ಆಗಿದ್ದು ನಂಗೇನು ಅಂತ ಗೊತ್ತಿಲ್ಲ, ಬಿಕಾಸ್ ಐ ಫೆಲ್ ಸಿಕ್ ಮೆಡಿಕಲ್ ಏಡ್ ಏನು ಇಲ್ಲ ಅಲ್ಲಿ ಅಂತ ವಿ ಡಿಸೈಡೆಡ್ ಟು ಲೀವ್. ಬಟ್ ಯು ಹ್ಯಾವ್ ಟು ಕ್ರಾಸ್ ದ ಲ್ಯಾಂಡ್ ಸ್ಲೈಡ್, ನನಗೆ ಹೈಟ್ ಪ್ರಾಬ್ಲಮ್. ತಿರ್ಗಾ ಅಲ್ಲಿ ಏನಂದ್ರೆ ನಡೀತಾ ಇರುವಾಗ ಹಾಫ್ ವೇ ಥ್ರೂ ರೋಲ್ ಮಾಡಕ್ ಶುರು ಆಯ್ತು ದೊಡ್ಡ ದೊಡ್ಡ ರಾಕ್ಸ್, ಅದ್ ಯಾರ ತಲೆ ಮೇಲೆ ಬೀಳತ್ತೆ ಅನ್ನೋದು ಗೊತ್ತಿಲ್ಲ. ಅದ್ ಆ ಸೌಂಡ್ ಬೇರೆ, ನೀವು ಕೇಳಿದ್ರೆ ಇಟ್ಸ್ ಲೈಕ್ ಆ ಮೂವಿ ಸೌಂಡ್ ತರ ಇದೆ. ತಿರ್ಗಾ ವಾಪಸ್ ಓಡು, ಎಲ್ರು ಹೋಗಕ್ಕಾಗಲ್ಲ, ಯು ಕಾಂಟ್ ಕ್ರಾಸ್ ಬಿಕಾಸ್ ಅದ್ ಬೀಳ್ತಾ ಇದೆ. ಅದು ಬೀಳ್ದಾಗ ಅದ್ ನಿಮ್ ಮೇಲೆ ಬಿದ್ದಾಗ ಅದ ನಿಮ್ಮನ್ನ ಎಳ್ಕೊಂಡು ಹೋಗುತ್ತೆ ನೀರ್ಗೆ. ದೇರ್ ಇಸ್ ನೋ ವೇ ದಟ್ ಯು ವಿಲ್ ಆಕ್ಚುಲಿ ಫಾಲ್ ದೇರ್, ದಟ್ ರಾಕ್ ಕ್ಯಾನ್ ಪುಷ್ ಯು ಟು ದ ವಾಟರ್, ನೆಕ್ಸ್ಟ್ ಥಿಂಗ್ ಇಸ್ ಯು ಆರ್ ಇನ್ ವಾಟರ್, ಅಷ್ಟೇ ಯು ಆರ್ ಗಾನ್. ಸರಿ, ವಾಪಸ್ ಎಲ್ಲರೂ ವಾಪಸ್ ಬಂದ್ವಿ, ದೇರ್ ಇಸ್ ನೋ ಆಪ್ಷನ್. ಆ ಕಡೆ ಒಂದು 500 ಜನ ಇದ್ದಾರೆ ಟು ಕ್ರಾಸ್ ದಿಸ್ ಸೈಡ್, ಈ ಕಡೆ ಒಂದು 1000 ಜನ ಮೇಲೆ ಇದ್ದಾರೆ ಟು ಕ್ರಾಸ್ ದಟ್ ಸೈಡ್. ಸರಿ, ಇನ್ನೊಂದು ಹಾಫ್ ಅನ್ ಅವರ್ ವೇಟ್ ಮಾಡಿ, ಒಂದು ದೊಡ್ಡ ಬಂಡೆ ಬಿತ್ತು. ಸೊ ಲೋಕಲ್ಸ್ ಹೇಳಿದ್ರು ಇದ್ರ ಮೇಲೆ ಏನು ಇಲ್ಲ ಬೀಳಕ್ಕೆ, ಐ ಥಿಂಕ್ ದ ಲಾಸ್ಟ್ ಒನ್ ಹಸ್ ಫಾಲನ್, ಸ್ವಲ್ಪ ಸೇಫ್ ಆಗಿ ಎಲ್ರು ಹೋಗ್ಬೋದು ಅಂತ. ಆಮೇಲೆ ಏನ್ ಮಾಡಿದ್ವಿ, ಶುರು ಮಾಡಿದ್ವಿ ಲೈನ್ ಒಬ್ಬೊಬ್ಬರಾಗಿ. ಸರಿ, ಆ ಕಡೆಯಿಂದಾನು ಜನರು ಬರ್ಬೇಕು, ಈ ಕಡೆಯಿಂದಾನು ಹೋಗ್ಬೇಕು. ಅಂಡ್ ಇರೋದು ಒಂದೇ ಸ್ಟ್ರಿಪ್ ಆಫ್ ಲ್ಯಾಂಡ್, ಆ ಒಂದು ಸ್ಟ್ರಿಪ್ ಆಫ್ ಲ್ಯಾಂಡ್ ಅಲ್ಲಿ ಒಂದ್ 100 ಕಲ್ ಬಿದ್ದಿದೆ, ಆ ಕಲ್ಲೆಲ್ಲ ದಾಟ್ಕೊಂಡು ಹೋಗ್ಬೇಕು. ಇಟ್ ವಾಸ್ ದಟ್ ಬ್ಯಾಡ್. ಸರಿ, ಒಬ್ಬೊಬ್ಬರಾಗಿ ಬಂದ್ರು ನಮ್ ಕಡೆಯಿಂದ, ಒಬ್ಬೊಬ್ಬರಾಗಿ ಹೋದ್ವಿ. ನನ್ ಟೈಮ್ ಏನ್ ಸರಿಗಿತ್ತಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಹೋಗುವಾಗ ನನ್ ಕಾಲ್ ಸಿಕ್ಕಾಕೊಂಡ್ಬಿಡ್ತು ಇನ್ ಒನ್ ಆಫ್ ದ ರಾಕ್ಸ್, ಕಾಲ್ ಸಿಕ್ಕಾಕೊಂಡು, ಅದ್ ಸಿಕ್ಕಾಕೊಂಡಿದ್ದು ಗೊತ್ತಿಲ್ಲ ನಂಗೆ, ಬಿಕಾಸ್ ಯು ವಾಂಟ್ ಟು ಸೇವ್ ಯುವರ್ ಸೆಲ್ಫ್, ಸಿಕ್ಕಾಕೊಂಡಿದ್ದು ಇಸ್ ಬಿಕಮ್ಸ್ ಅ ಲಾಸ್ಟ್ ಪ್ರಯಾರಿಟಿ. ಏಟಾಯ್ತು ನನ್ ಫಿಬ್ಯುಲಾ ಬೋನ್ ಮೇಲೆ ಏಟಾಯ್ತು, ಎಲ್ಲ ಹೆಂಗೋ ಕ್ರಾಸ್ ಮಾಡ್ಕೊಂಡು, ಐ ವಾಸ್ ಅ ಸ್ಲೋವೆಸ್ಟ್ ವಾಕರ್, ಅವನ್ ಪೋರ್ಟರ್ ನ ಹಿಡ್ಕೊಂಡು ಐ ವಾಕ್ಡ್, ದಟ್ ವಾಸ್ ದ ಲಾಸ್ಟ್ ಆಫ್ ದ ಪೋರ್ಟರ್. ಯಂಗ್ ಬಾಯ್ ಸುಶಾಂತ್ ಅಂತ, 23 ವಯಸ್ಸು ಅವನಿಗೆ. ಹಿ ಬಿಕೇಮ್ ಅ ವೆರಿ ಗುಡ್ ಫ್ರೆಂಡ್. ಇದು ಆಲ್ರೆಡಿ ಅವಾಗಲೇ ಶುರುವಾಗಿತ್ತು. ಸೊ ಅವತ್ತು ನಾವು ಡಿಸಿಷನ್, ನಾನು ಬೀಳದೆ ಹೋಗಿದ್ರೆ ಅವತ್ತು, ಇಫ್ ಐ ವಾಸ್ ಓಕೆ ಅಂಡ್ ಇಫ್ ದೇ ಡಿಸೈಡೆಡ್ ಇಲ್ಲ ನಾವೆಲ್ಲೇ ಸ್ಟೇ ಮಾಡ್ತೀವಿ ಅಂತಿದ್ರೆ, ನಾವೆಲ್ಲ ಆಕ್ಚುಲಿ ಅಕಾಮಡೇಶನ್ ಹೋಗಿ ನಾವು ಸ್ಟೇ ಮಾಡ್ತಾ ಇದ್ವಿ. ಬಿಕಾಸ್ ನಾನು ಅನ್ಕಾನ್ಶಿಯಸ್ ಆಗಿ ಬಿದ್ದು ಏಟ್ ಆಗಿದ್ರಿಂದ ವಿ ಡಿಸೈಡೆಡ್ ಓಕೆ ನಾವು ಕಾಠ್ಮಂಡುಗೆ ಹೋಗ್ಬೇಕು ಹೆಲ್ಪ್ ತಗೊಳಕ್ಕೆ, ಇನ್ ಕೇಸ್ ಮೆಡಿಕಲ್ ಹೆಲ್ಪ್ ಬೇಕಿದ್ರೆ ಹಾಸ್ಪಿಟಲ್ಸ್ ಇದೆ ಅಲ್ಲಿ, ಗೊತ್ತಿರೋರು ಇದಾರೆ, ವಿ ಕೆನ್ ಗೋ ಅಂತ ಲಾಸ್ಟ್ ಮಿನಿಟ್ ಡಿಸಿಷನ್. ಇಟ್ ವಾಸ್ ಅ ವೆರಿ ಎಂತ್ ಮೂಮೆಂಟ್ ಡಿಸಿಷನ್ ಅಂತಾರಲ್ಲ, ಇಟ್ ವಾಸ್ ಅ ಲಾಸ್ಟ್ ಮಿನಿಟ್ ಡಿಸಿಷನ್. ಇಲ್ಲಾಂದ್ರೆ ವಿ ವುಡ್ ಹ್ಯಾವ್ ಸ್ಟೇಡ್ ಅ ಡೇ, ಡೇ ಅಂಡ್ ಅ ಹಾಫ್ ಬೀನ್ ಸ್ಟಕ್ ಇನ್ ದಟ್ ಫ್ಲಡ್ಸ್. ಟುಡೇ ಐ ವುಡ್ ಹ್ಯಾವ್ ಬೀನ್ ಇನ್ ನ್ಯೂಸ್ ಆಸ್ ವೆಲ್.
2: ಅದೇನೆ, ನೀವು ಅಲ್ಲಿ ಒಂದಿನ ಇರ್ಬೇಕಾ ಅಂತ ಡಿಸೈಡ್ ಮಾಡಿದ್ರೆ,
3: ಇಫ್ ವಿ ಹ್ಯಾಡ್ ಡಿಸೈಡೆಡ್ ದಟ್ ಡೇ ಇಟ್ ವುಡ್ ಹ್ಯಾವ್ ಬೀನ್ ಅಸ್, ಬಿಕಾಸ್ ಟೂ ಡೇಸ್ ಆದ್ಮೇಲೆ ಹೊರಟಿರ್ತೀವಲ್ಲ ಬ್ಯಾಕ್ ಸೇಮ್, ಬಿಕಾಸ್ ಇಮಿಗ್ರೇಷನ್ ಕ್ರಾಸ್ ಮಾಡಿದ್ವಿ ಬಟ್ ಆ ಫ್ಲಡ್ಸ್ ಬಂದು ಇಮಿಗ್ರೇಷನ್ ಮೊದಲೇ ಬಂದಿತ್ತು. ಇಮಿಗ್ರೇಷನ್ ಇಸ್ ಆಫ್ಟರ್ 5 ಮಿನಿಟ್ಸ್, ಅಲ್ಲಿ ಸೇಮ್ ಜಾಗದಿಂದಾನೇ ಶುರುವಾಗಿದ್ದು ಫ್ಲಡ್ಸ್. ಇಟ್ಸ್ ವೆರಿ ಸ್ಯಾಡ್, ಲೈಫ್ ಇಸ್ ಅನ್ಪ್ರೆಡಿಕ್ಟಬಲ್ ಅನ್ನೋದು, ಕಾನ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋದು ಗೊತ್ತು. ಲಾಟ್ ಆಫ್ ಲೆಸನ್ಸ್ ಲರ್ನ್ ಈ ಟ್ರಿಪ್ ಇಂದ, ಬಟ್ ಎಷ್ಟು ಉಳ್ಕೊಳತ್ತೆ ನಮ್ ತಲೆಯಲ್ಲಿ ನೆಪಕ ಇಟ್ಕೊಂಡು ಅದನ್ನ ನಾವು ಅಪ್ಲೈ ಮಾಡ್ತೀವಿ ಡೇ ಟು ಡೇ ಗೊತ್ತಿಲ್ಲ. ಉಳ್ಕೊಂಡ್ ಬಂದವರೆಲ್ಲ ಟೈಮ್ ಇಸ್ ನಾಟ್ ಅಪ್ ಅಷ್ಟೇ, ದಟ್ಸ್ ಆಲ್ ಐ ಕ್ಯಾನ್ ಟೆಲ್. ಐ ಕಾಂಟ್ ಕ್ರೆಡಿಟ್ ಎನಿಥಿಂಗ್ ಎಲ್ಸ್.
2: ಹೇಳಿದ್ದಕ್ಕೆ ಅದೇ ನೀವು ಹೇಳಿದಾಗೆ, ನಿಮ್ಮಷ್ಟು ಅದೃಷ್ಟಶಾಲಿಗಳೆಲ್ಲ ಬೇರೆಯವರು ಅಲ್ಲಿ ಸಿಕ್ಕಾಕೊಂಡು ಹೋದವರು, ಅವ್ರನ್ನೆಲ್ಲ ನೋಡಿದಾಗ ನಮ್ಗನ್ಸುತ್ತೆ ಎಷ್ಟು, ನೀವು ಹೇಳಿದ್ರಲ್ಲ ಎಷ್ಟು ಲೈಫ್ ಅನ್ನೋದು ಒಂದು ನೈಫ್ ಎಡ್ಜ್ ಮೇಲೆ ಕೂತಿದೆ ಅದು.
3: ಈಸಿ ಇಲ್ಲ. ಥ್ಯಾಂಕ್ ಯು ಬೋತ್ ಆಫ್ ಯು ಫಾರ್ ಹ್ಯಾವಿಂಗ್ ಮೀ, ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳಕಾಯ್ತು.
2: ಧನ್ಯವಾದಗಳು.
3: ಥ್ಯಾಂಕ್ ಯು.
2: ಇಷ್ಟು ಅದೇ ನೀವು ಬಿಡು ಮಾಡ್ಕೊಂಡು ಬಂದು ನಮಗೆ ನಿಮ್ಮ ಈ ಒಂದು ಅನುಭವನ ಶೇರ್ ಮಾಡ್ಕೊಂಡಿದ್ದಕ್ಕೆ.
3: ಥ್ಯಾಂಕ್ ಯು ನಟರ್ಸ್. ಥ್ಯಾಂಕ್ ಯು ಮಹೇಶ್.
10: ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಶ್ರೀಮತಿ ಮಂಜುಳಾ ವೆಂಕಟ್ ಅವರಿಗೆ. ಅವರು ಭರತನಾಟ್ಯಂ ಆರ್ಟಿಸ್ಟು, ಫಿಟ್ಟಾಗೇ ಇರ್ತಾರೆ. ಅವ್ರಿಗೆ ಅಷ್ಟು ಕಷ್ಟ ಆಯಿತು ಅಂದರೆ ಬೇರೆಯವ್ರಿಗೆಲ್ಲ ಹೆಂಗಾಗತ್ತೆ? ಯಾರು ನಮ್ಮ ಕೇಳಿಕರು ಮಾನಸ ಸರೋವರ ಕೈಲಾಸ ಯಾತ್ರೆ ಮಾಡಬೇಕು ಅಂತಿದ್ರೆ ಅಲ್ಲಿ ಹೋಗಿ ಬಂದವರು ಹಲವಾರು ಜನ ನಮ್ಮ ಮಾತಾಡಿಸಿ ಅವರ ಅನುಭವಗಳನ್ನ ತಿಳಿದುಕೊಂಡು ಆಮೇಲೆ ನೀವು ಪ್ಲ್ಯಾನ್ ಮಾಡಿಕೊಡಿ. ಫ್ರೆಂಡ್ಸ್ ಆಫ್ ಇಂಡಿಯಾ ಅವರು 31ನೆಯ ಗಣೇಶೋತ್ಸವ ಸೆಲೆಬ್ರೇಷನ್ಸ್ ಆರ್ಗನೈಸ್ ಮಾಡಿದ್ದಾರೆ. ಅವರು ಒಂದು ಅಂಕಣ ಕಳಿಸಿದ್ದಾರೆ, ಅದನ್ನು ಈಗ ಕೇಳೋಣ.
13: ನಮಸ್ಕಾರ ಎಲ್ಲರಿಗೂ. ನಾನು ಜಯಸಿಂಹ, ಫ್ರೆಂಡ್ಸ್ ಆಫ್ ಇಂಡಿಯಾ ಪರವಾಗಿ. ಈ ತಿಂಗಳು ಸೆಪ್ಟೆಂಬರ್ 26-27 ನಾವು ನಮ್ಮ 31ನೇ ವರ್ಷದ ಗಣೇಶೋತ್ಸವ ಆಚರಿಸ್ತಿದ್ದೀವಿ. ನಾವು ನಿಮ್ಮನ್ನೆಲ್ಲರನ್ನು ವೆಲ್ಕಮ್ ಮಾಡಿ ಭಾಗವಹಿಸಬೇಕು ಅಂತ ನಮ್ಮ ಕೋರಿಕೆ. ಈ ಸಲ ಕೂಡ ನಾವು ಸಾಮೂಹಿಕ ಪೂಜೆಯನ್ನು ಆಚರಿಸ್ತಾ ಇದ್ದೀವಿ. 26th ಗಣೇಶ ಪೂಜೆ ಇರುತ್ತೆ, 27th ಸತ್ಯನಾರಾಯಣ ಪೂಜೆ ಇರುತ್ತೆ. ಎಲ್ಲಾ ಡೀಟೇಲು ನಾವು ನಮ್ಮ ಫ್ಲೈಯರ್ ಒಳಗೆ ಡೀಟೇಲ್ಡ್ ಆಗಿ ಹಾಕಿದ್ದೀವಿ. ಇಲ್ಲಾಂದ್ರೆ ನಮ್ಮ ವೆಬ್ಸೈಟ್ friendsofindia.org.au ಹೋದ್ರೆ ಅಲ್ಲಿ ಪೂಜಾ ರಿಜಿಸ್ಟ್ರೇಷನ್ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ನಾವು ಎಲ್ಲಾ ಡೀಟೇಲ್ ಅನ್ನ ಹಾಕಿದ್ದೀವಿ. ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ನಮ್ಮ ಇಚ್ಛೆ, ನಮ್ಮ ಕೋರಿಕೆ.
14: As Jay has mentioned, the registration process is very simple, but I just wanted to add the costings of the puja to that. So nimge erdu option ide, neevu either Saturday pujege, which is the Ganapati puja, or Sunday puja, Satyanarayana pujege register aagabodu. Each day costing is $201, or neevu erdu pujegu koortira andre $351. Now last year inda shuru madiddu samuhika puja nam 30th year grand celebrations ge, and the response has been so positive. Everyone who sat last year loved every aspect of it. I think the biggest thing is that ನಮ್ಗೆಲ್ಲಾರ್ಗು ಮನೇಲಿ ಪೂಜೆ ಮಾಡ್ಬೇಕು ಅಂತ ಆಸೆ ಇರತ್ತೆ, ಬಟ್ ಡೇ ಟು ಡೇ ಕೆಲಸ ಅಂಡ್ ಯು ನೋ ದ ಡೈಲಿ ಚೋರ್ಸ್ ಗೆಟ್ ಇನ್ ದ ವೇ ಅಂಡ್ ದ ಪ್ಲಾನಿಂಗ್ ಅಂಡ್ ಪ್ರೆಪ್ ಕ್ಯಾನ್ ಬಿ ಕ್ವೈಟ್ ಕಂಬಸಮ್. ಬಟ್ ಆಲ್ ದಟ್ ಇಸ್ ಡನ್ ಫಾರ್ ಯು. ನಾವೆಲ್ಲ ಸಾಮಾನು ಆ ಕಾಸ್ಟಿಂಗ್ ಅಲ್ಲಿ ಇಟ್ಸ್ ಪ್ರೊವೈಡೆಡ್. ಸೊ ಆಲ್ ದ ಪೂಜಾ ಐಟಮ್ಸ್, ದ ಫ್ರೂಟ್ಸ್, ಫ್ಲವರ್ಸ್, ಎವ್ರಿಥಿಂಗ್ ಇಸ್ ಪ್ರೊವೈಡೆಡ್ ಅಂಡ್ ಯು ವಿಲ್ ಹ್ಯಾವ್ ದ ಗೈಡೆಡ್ ಪ್ರೀಸ್ಟ್ ದೇ ದಟ್ ವಿಲ್ ವಾಕ್ ಥ್ರೂ ಆಲ್ ದ ಸ್ಟೆಪ್ಸ್ ಅಂಡ್ ಓವರ್ ಆಲ್ ಇಟ್ಸ್ ಅ ಫೀಲ್ ಗುಡ್ ಬಿಕಾಸ್ ದೇರ್ ಸೋ ಮೆನಿ ಫ್ಯಾಮಿಲೀಸ್ ದಟ್ ಆರ್ ಗೋನಾ ಕಮ್ ಟುಗೆದರ್. ಸೊ ಯಾ, ಇಟ್ಸ್ ಅ ಗ್ರೇಟ್ ವೈಬ್ರೇಷನ್. ಸೊ ಹೋಪ್ ಟು ಸೀ ಆಲ್ ಆಫ್ ಯು ದೇರ್. ಥ್ಯಾಂಕ್ ಯು.
10: ಧನ್ಯವಾದಗಳು. ಇವತ್ತು ಸಂಜೆ ಸ್ಟ್ರಾಟ್ಫೀಲ್ಡ್ ಕಮ್ಯುನಿಟಿ ಹಾಲಲ್ಲಿ 6 ಗಂಟೆಯಿಂದ 8 ಗಂಟೆ 30 ನಿಮಿಷ ತನಕ
14: there that will walk through all the steps and overall it's a feel good because there's so many families that are going to come together so yeah it's a great vibration so hope to see all of you there thank you
10: ಧನ್ಯವಾದಗಳು ಇವತ್ತು ಸಂಜೆ

ಸಂಸ್ಥೆಯಿಂದ ಆರ್ಗನೈಸ್ ಮಾಡಿದ್ದಾರೆ. ಇನ್ನೂ ಟಿಕೆಟ್ಗಳು ಅವೈಲೇಬಲ್ ಇರಬಹುದು, ಟಿಕೆಟ್ ಬೇಕಾದರೆ ಖಂಡಿತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ವಿಷ್ಣು ಅವತಾರ ಎಕ್ಸಿಬಿಷನ್ ಅಂತ ನ್ಯೂ ಸೌತ್ ವೇಲ್ಸ್ ಆರ್ಟ್ ಗ್ಯಾಲರಿಲಿ 5 ಅಕ್ಟೋಬರ್ 2026 ಓಪನ್ ಆಗಿರುತ್ತೆ. ನ್ಯೂ ಸೌತ್ ವೇಲ್ಸ್ ಆರ್ಟ್ ಗ್ಯಾಲರಿ ವೆಬ್ಸೈಟಿಗೆ ಹೋದರೆ ನಿಮಗೆ ಡೀಟೇಲ್ಸ್ ತಿಳಿಯುತ್ತೆ, ಇಲ್ಲ ನೀವು ಗೂಗಲ್ ಕೂಡ ಮಾಡ್ಬೋದು. ವಿಷ್ಣು ಅವತಾರ್ ಎಕ್ಸಿಬಿಷನ್ ಅಂತ ನ್ಯೂ ಸೌತ್ ವೇಲ್ಸ್ ಆರ್ಟ್ ಗ್ಯಾಲರಿ. ಹೀಗೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಮುಂದಿನ ವಾರದ ಕಾರ್ಯಕ್ರಮ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ. ನಾವು ಇಲ್ಲಿ ಒಂದು ಬ್ಯಾಂಡ್ ಬರ್ತಾ ಇದ್ದಾರೆ ಲೈವಾಗಿ ಸ್ಟುಡಿಯೋಲಿ. ಸೊ ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಸರ್ವೇ ಜನಾಃ ಸುಖಿನೋ ಭವಂತು. ಮರಿಬೇಡಿ, ಕನ್ನಡಿಗರನ್ನ ಬೆಳೆಸಿ, ಕನ್ನಡಿಗರನ್ನ ಬೆಂಬಲಿಸಿ.